ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಮಸ್ಕಾರ, ಇದು ಜ್ಞಾನಧ್ವನಿ ತರಂಗಾಂತರ 90.8 FM ಗೋಪಾಲಸ್ವಾಮಿ ಶಿಶು ವಿಹಾರ ಹಾಗೂ ಮಹಾರಾಜ ಎಜುಕೇಶನ್ ಟ್ರಸ್ಟ್ ಸಮರ್ಪಣೆ. ಶಿಕ್ಷಣ, ವಿಜ್ಞಾನ, ಆರೋಗ್ಯ, ಸಂಗೀತಗಳ ಮೇಳ. ಈಗ

ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋ ಕೇಳುಗರಿಗೆಲ್ಲ ನಮಸ್ಕಾರ, ಬೆಳಗಿನ ಶುಭೋದಯಗಳು. ಆತ್ಮೀಯ ಕೇಳುಗರೆ, ಇದು ಮೈಸೂರು ನಗರದ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೇಗಿದೆ? ಇನ್ನು ಮುಂದೆ 7:05 ಪ್ರದೇಶ ಸಮಾಚಾರ, 7:15 ಕಣ್ಣನ್ ನುಡಿಮುತ್ತು, 7:25 ಚಿಂತನೆ ಪ್ರಾರ್ಥನೆ, 7:35 ವಾರ್ತೆಗಳು, 7:45 ಸಂದರ್ಶನ, 8:20 ಸಂಗೀತ ಪಾಠ ಹಾಗೂ 8:50 ಜಾಣಸುದ್ದಿ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು. ಕೇಂದ್ರದ ಮಾರ್ಗಸೂಚಿ ಅನ್ವಯ ತಿಂಗಳಾಂತ್ಯಕ್ಕೆ ಎರಡನೇ ಹಂತದ ಬರಪೀಡಿತ ತಾಲೂಕುಗಳ ಘೋಷಣೆ, ಮುಖ್ಯಮಂತ್ರಿ. 70,000 ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗೆ ಇಂದು ಪರೀಕ್ಷೆ, 35,00,000 ಅಭ್ಯರ್ಥಿಗಳ ನೋಂದಣಿ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ವಿಜಯಪುರದಲ್ಲಿ ಯಶಸ್ವಿ ಅನುಷ್ಠಾನ. ಅಸ್ಮಿತಾ ಮಹಿಳೆಯರ ರಾಜ್ಯ ಮಟ್ಟದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ವಿಜಯಪುರದಲ್ಲಿ ಇಂದು ಸಮಾರೋಪ. ಈಗ ವಾರ್ತೆಗಳ ವಿವರ. ಕೇಂದ್ರದ ಮಾರ್ಗಸೂಚಿ ಹಾಗೂ ನಿಯಮಗಳ ಅನ್ವಯ ಎರಡನೇ ಹಂತದ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲು ರಾಜ್ಯದ 50 ತಾಲೂಕುಗಳಲ್ಲಿ ಸಮೀಕ್ಷೆ ಪ್ರಗತಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಅಹವಾಲು ನಿಮ್ಮದು, ಪರಿಹಾರ ನಮ್ಮದು ಎಂಬ ಧ್ಯೇಯದೊಂದಿಗೆ ಪ್ರಜಾಸೇವೆ ಆಂದೋಲನಕ್ಕೆ ಚಾಲನೆ ನೀಡಿ ಬಳಿಕ ವಿವಿಧ ಜಿಲ್ಲೆಗಳಲ್ಲಿ ಸಚಿವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಪ್ರಜಾಸೇವಾ ಅಭಿಯಾನದ ಕುರಿತು ಆನ್ಲೈನ್ ಸಂವಾದ ನಡೆಸಿ ಮಾಹಿತಿ ಪಡೆದು ಅವರು ಮಾತನಾಡಿದರು. ಈ ತಿಂಗಳಾಂತ್ಯದ ವೇಳೆಗೆ ಮಳೆ ಅಭಾವ ಎದುರಿಸುತ್ತಿರುವ ರಾಜ್ಯದ ಎಲ್ಲ ತಾಲೂಕುಗಳ ಸಮಗ್ರ ಚಿತ್ರಣ ದೊರೆಯಲಿದೆ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದರು. 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವ ಅಸೋಸಿಯೇಷನ್ ಆಫ್ ಕನ್ನಡ ಕೂಟಾಸ್ ಆಫ್ ಅಮೆರಿಕ ಅಕ್ಕ ಕುಟುಂಬಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಅಮೆರಿಕದ ಫಿಲೆಡೆಲ್ಫಿಯಾದಲ್ಲಿ ನಡೆಯುತ್ತಿರುವ ಅಕ್ಕ ರಜತ ಮಹೋತ್ಸವದ ವಿಶ್ವ ಕನ್ನಡ ಸಮ್ಮೇಳನವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯಮಂತ್ರಿ ಬೆಂಗಳೂರಿನಿಂದ ಸಂಬೋಧಿಸಿದರು. ಇದು ಕನ್ನಡದ ಜಾತ್ರೆ, ಕರ್ನಾಟಕದ ಹಬ್ಬ, ನಮ್ಮ ನೆನಪುಗಳ ಹಬ್ಬ ಮತ್ತು ನಮ್ಮ ಬೇರುಗಳನ್ನು ಮತ್ತೆ ಸ್ಪರ್ಶಿಸುವ ಕ್ಷಣ. ಕನ್ನಡಿಗ ಎಂದರೆ ಬದುಕಿನ ಪರಂಪರೆ, ಅದು ಒಂದು ಸಂಸ್ಕೃತಿ, ಒಂದು ಜೀವನ ವಿಧಾನ ಮತ್ತು ಒಂದು ಮೌಲ್ಯಗಳ ಪರಂಪರೆ ಎಂದರು. ರಾಜ್ಯ ಪೊಲೀಸ್ ಇಲಾಖೆಯ ಪೇದೆ ಹುದ್ದೆಗಳ ನೇರ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇಂದು ರಾಜ್ಯಾದ್ಯಂತ ನಡೆಯಲಿದೆ. ವ್ಯಾಪಕ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ಮಾತನಾಡಿ, 70,000 ಪೊಲೀಸ್ ಪೇದೆ ಹುದ್ದೆಗಳ ಭರ್ತಿಗೆ ಚಾಲನೆ ನೀಡಲಾಗಿದೆ. ಇಂದು 35,00,000 ಉದ್ಯೋಗಾಕಾಂಕ್ಷಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಅವರ ಹಿತ ಕಾಯುವ ಜವಾಬ್ದಾರಿ ತಮ್ಮದು ಎಂದರು. ಕಲಬುರಗಿಯ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗಾಗಿ 18,000 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ ಎಂದು ಮಂಡಳಿ ಅಧ್ಯಕ್ಷ ಹಾಗೂ ಸಚಿವ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ರಾಯಚೂರಿನ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಅತ್ಯುತ್ತಮ ಶಿಕ್ಷಕರಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪ್ರದಾನಿಸಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ ಲಭಿಸುವ ಅನುದಾನದಲ್ಲಿ ಶೇಕಡ 25% ಹಣವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಮಂಡಳಿ ಮೀಸಲಿರಿಸಿದೆ. 18,34,00,000 ರೂಪಾಯಿ ನೀಡಿ 2,684 ಅತಿಥಿ ಶಿಕ್ಷಕರನ್ನು ನೇಮಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಬಾಣಂತಿಯರು, ಗರ್ಭಿಣಿಯರು ಹಾಗೂ ಹಾಲುಣಿಸುವ ತಾಯಂದಿರ ಆರೋಗ್ಯ ಕಾಪಾಡಲು ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು 2017 ಜನವರಿ 1 ತಾರೀಕು ದೇಶಾದ್ಯಂತ ಅನುಷ್ಠಾನಗೊಳಿಸಲಾಯಿತು. ಅಪೌಷ್ಟಿಕತೆ ಹಾಗೂ ರಕ್ತಹೀನತೆಯಿಂದ ಬಳಲುವ ತಾಯಂದಿರು ಅಶಕ್ತ ಮಗುವಿಗೆ ಜನ್ಮ ನೀಡುವ ಸಾಧ್ಯತೆ ಹೆಚ್ಚಿದ್ದು ತಾಯಿ ಹಾಗೂ ಮಗುವಿನ ಆರೋಗ್ಯ, ಪೋಷಣೆ ಮತ್ತು ವೇತನ ನಷ್ಟಕ್ಕೆ ಪಿಎಂ ಮಾತೃವಂದನಾ ಯೋಜನೆ ಪರಿಹಾರ ನೀಡುತ್ತಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವಿಜಯಪುರ ಜಿಲ್ಲೆ ಉಪನಿರ್ದೇಶಕ ಡಾ ಎಚ್ ಸಂತೋಷ್ ಕುಮಾರ್ ಯೋಜನೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಪ್ರಧಾನಮಂತ್ರಿ ಮಾತೃವಂದನೆ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಈ ಯೋಜನೆಯ ವ್ಯಾಪ್ತಿಯಲ್ಲಿ ನಾವು ಮೊದಲನೇ ಹೆರಿಗೆಗೆ 2 ಕಂತುಗಳಲ್ಲಿ 5,000 ರೂಗಳನ್ನು ನೇರ ನಗದು ವರ್ಗಾವಣೆ ಮಾಡಲಾಗುತ್ತದೆ. ಎರಡನೇ ಮಗು ಹೆಣ್ಣಾಗಿದ್ರೆ ಆ ಮಗುವಿಗೆ ಒಂದೇ ಕಂತಿನಲ್ಲಿ 6,000 ರೂಗಳನ್ನು ನೇರ ನಗದು ವರ್ಗಾವಣೆ ಮಾಡಲಾಗುತ್ತದೆ. ವಿಜಯಪುರ ಜಿಲ್ಲೆಯಲ್ಲಿ ಏಪ್ರಿಲ್ 2026 ರಿಂದ ಆಗಸ್ಟ್ 2026 ಒಟ್ಟು 6,312 ಫಲಾನುಭವಿಗಳಿಗೆ ನಾವು ಮೊದಲ ಗರ್ಭಿಣಿಯರಿಗೆ ನಾವೇನ್ ಮಾಡಿದ್ವಿ ಅಂತಂದ್ರೆ ನೇರ ನಗದು ವರ್ಗಾವಣೆ ಅಂತಕ್ಕಂಥದ್ದು ಮಾಡಿದ್ವಿ. ಇದು 89% ನಾವು ಸಾಧನೆ ಅಂತಕ್ಕಂಥದ್ದು ಮಾಡಿದ್ವಿ. ಅದೇ ರೀತಿ ಎರಡನೇ ಹೆಣ್ಣು ಮಗುವಿಗೆ ನಾವು ಏಪ್ರಿಲ್ 2026 ಆಗಸ್ಟ್ 2026 ಒಟ್ಟು 2,579 ಫಲಾನುಭವಿಗಳಿಗೆ ನಾವು 97% ನಾವು ನೇರ ನಗದು ವರ್ಗಾವಣೆ ಅಂತಕ್ಕಂಥದ್ದು ಮಾಡಿದ್ದು. ಇದರ ಸದುಪಯೋಗ ಪಡಿಸಿಕೊಳ್ಬೇಕಂತೇಳಿ ನಾನು ಶ್ರೋತೃಗಳನ್ನು ಕೇಳ್ಕೊಳ್ತೀನಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸ್ವಚ್ಛತೆಯೇ ಸೇವೆ 9ನೇ ಆವೃತ್ತಿಯ ಅಭಿಯಾನಕ್ಕೆ ಈ ತಿಂಗಳ 17ನೇ ತಾರೀಖಿನಂದು ಚಾಲನೆ ನೀಡಲಾಗುತ್ತಿದೆ. October 2 ಮಹಾತ್ಮ ಗಾಂಧಿ ಅವರ ಜಯಂತಿವರೆಗೆ ಮುಂದುವರಿಯಲಿದೆ. ಸ್ವಚ್ಛ ಮತ್ತು ಆರೋಗ್ಯಕರ ಭಾರತಕ್ಕೆ ಸ್ವಚ್ಛತಾ ಹೀ ಸೇವಾ ಜನಾಂದೋಲನದ ಮೂಲಕ ಬದ್ಧತೆಯನ್ನು ನವೀಕರಿಸಲಿದೆ ಎಂದು ಕೇಂದ್ರ ನಗರಾಭಿವೃದ್ಧಿ ಖಾತೆ ಸಚಿವ ಮನೋಹರ್

0: ಶಾಸಕ ಬೇಳೂರು ಗೋಪಾಲಕೃಷ್ಣ ಪದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಕ್ರೀಡಾ ಸಚಿವಾಲಯದ ಸಾರಥ್ಯದಲ್ಲಿ ರಾಷ್ಟೀಯ ಮಹಿಳಾ ಸೈಕ್ಲಿಸ್ಟ್ಗಳ ಆಯ್ಕೆಗಾಗಿ ಮಹಿಳೆಯರ ರಾಜ್ಯಮಟ್ಟದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಅಸ್ಮಿತಾ ವಿಜಯಪುರ ನಗರ ಹೊರವಲಯದ ಸೊಲ್ಲಾಪುರ ರಾಷ್ಟೀಯ ಹೆದ್ದಾರಿಯಲ್ಲಿ ಎರಡು ದಿನಗಳ ಕಾಲ ಆಯೋಜಿತವಾಗಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಸಂಸದ ರಮೇಶ್ ಜಿಗಜಿಣಗಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಅಂತಾರಾಷ್ಟೀಯ ಸೈಕ್ಲಿಂಗ್ ಕ್ರೀಡಾಕೂಟದ ಆತಿಥ್ಯ ವಹಿಸಿಕೊಳ್ಳುವ ಸೌಭಾಗ್ಯ ನಮ್ಮ ಜಿಲ್ಲೆಗೆ ಒದಗಿ ಬರಲಿದೆ ಎಂದರು. ರಾಜ್ಯ ಅಮೇಚ್ಯೂರ್ ಸೈಕ್ಲಿಂಗ್ ಸಂಸ್ಥೆ ಅಧ್ಯಕ್ಷ ರಾಜು ಬಿರಾದಾರ್ ಮಾಹಿತಿ ನೀಡಿ, ವಿಜಯಪುರದ ನೂತನ ವೆಲೋಡ್ರೋಮ್ನಲ್ಲಿ 11 ಮತ್ತು 12 ತಾರೀಖಿನಂದು ರಾಜ್ಯಮಟ್ಟದ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಜರುಗಲಿದೆ ಎಂದರು.
1: ಬಿಜಾಪುರ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಅಸ್ಮಿತಾ ರೋಡ್ ಸೈಕ್ಲಿಂಗ್ ಲೀಗ್ ಅನ್ನು ಆಯೋಜನೆ ಮಾಡಲಾಗಿದೆ. ಬಾಲಕಿಯರಿಗಾಗಿ 18 ಮತ್ತು ಮಹಿಳೆಯರಿಗಾಗಿ ಈ ಇವೆಂಟ್ ಅನ್ನು ಆಯೋಜನೆ ಮಾಡಲಾಗಿದೆ. ಸೌತ್ ಜೋನ್ ಲೀಗ್ಗೆ ಆಯ್ಕೆ ಆಗುತ್ತಾರೆ. 18 ವರ್ಷ ಬಾಲಕಿಯರಿಗಾಗಿ 10 ಕಿಲೋಮೀಟರ್ ಟೈಮ್ ಟ್ರಯಲ್, ಮಹಿಳೆಯರಿಗಾಗಿ 20 ಕಿಲೋಮೀಟರ್ ಟೈಮ್ ಟ್ರಯಲ್, ಅದರ ಜೊತೆಯಲ್ಲಿ ಮಾಸ್ಟಾರ್ಟ್ ಕೂಡ 10 ಕಿಲೋಮೀಟರ್ ಅಂಡರ್ 18, ಮಹಿಳೆಯರಿಗಾಗಿ 40 ಕಿಲೋಮೀಟರ್ ಮಾಸ್ಟಾರ್ಟ್ ಅನ್ನು ಆಯೋಜನೆ ಮಾಡಲಾಗಿದೆ. ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆ ಹಾಗೂ ರಾಜ್ಯ ಸೈಕ್ಲಿಂಗ್ ಸಂಸ್ಥೆ ಜೊತೆ ಕೇಂದ್ರ ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ನಶೆಮುಕ್ತ ಭಾರತ ಮತ್ತು ಕರ್ನಾಟಕ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಈ ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಆಯ್ಕೆಗೊಂಡ ಕ್ರೀಡಾಪಟುಗಳು ಸೌತ್ ಜೋನ್ ಹಾಗೂ ರಾಷ್ಟೀಯ ಸೈಕ್ಲಿಂಗ್ ಅನ್ನು ಪ್ರವೇಶಿಸುತ್ತಾರೆ ಅಸ್ಮಿತಾ ಲೀಗಿಗೆ.
0: ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕಿ ಡಾಕ್ಟರ್ ನಂದಾ ಮಲ್ಲಿಕಾರ್ಜುನ್ ಪಾಟೀಲ್ ನಿನ್ನೆ ಧಾರವಾಡದಲ್ಲಿ ನಿಧನರಾದರು. ಅವರಿಗೆ 63 ವರ್ಷ ವಯಸ್ಸಾಗಿತ್ತು. ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪುರಸ್ಕಾರಕ್ಕೆ ಭಾಜನರಾಗಿದ್ದ ವಿದುಷಿ ನಂದಾ ಪಾಟೀಲ್ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಗೀತ ಹಾಗೂ ಪ್ರದರ್ಶಕ ಕಲೆಗಳ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು. ಅನೇಕ ಪುರಸ್ಕಾರಗಳಿಗೆ ಅವರು ಭಾಜನರಾಗಿದ್ದಾರೆ. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ 4 ಗಂಟೆಗೆ ಧಾರವಾಡದಲ್ಲಿ ನಡೆಯಲಿದೆ. ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ರಾಷ್ಟೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ದೇಶಾದ್ಯಂತ 3,800 ಹೆಚ್ಚು ಮಕ್ಕಳನ್ನು ಬಾಲಕಾರ್ಮಿಕ ಪದ್ದತಿಯಿಂದ ರಕ್ಷಿಸಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ರಾಜ್ಯ ಆರ್ಥೋಪೆಡಿಕ್ ಅಸೋಸಿಯೇಷನ್ ಮಡಿಕೇರಿಯ ಕೊಡಗು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 2 ದಿನಗಳ ಮಧ್ಯವಾರ್ಷಿಕ ಸಮ್ಮೇಳನಕ್ಕೆ ಚಾಲನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರದ ಮಾರ್ಗಸೂಚಿ ಅನ್ವಯ ತಿಂಗಳಾಂತ್ಯಕ್ಕೆ 2ನೇ ಹಂತದ ಬರಪೀಡಿತ ತಾಲೂಕುಗಳ ಘೋಷಣೆ ಮುಖ್ಯಮಂತ್ರಿ. 70,000 ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗೆ ಇಂದು ಪರೀಕ್ಷೆ, 35 ಲಕ್ಷ ಅಭ್ಯರ್ಥಿಗಳ ನೋಂದಣಿ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ವಿಜಯಪುರದಲ್ಲಿ ಯಶಸ್ವಿ ಅನುಷ್ಠಾನ. ಅಸ್ಮಿತಾ ಮಹಿಳೆಯರ ರಾಜ್ಯಮಟ್ಟದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ವಿಜಯಪುರದಲ್ಲಿ ಇಂದು ಸಮಾರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆತ್ಮೀಯ ಕೇಳುಗರೆ, ಇದೀಗ ಕನ್ನಡದ ಪೂಜಾರಿ ಹಿರೇಮಗಳೂರು ಶ್ರೀ ಕಣ್ಣನ್ ಅವರು ನಡೆಸಿಕೊಡುವ ಕಣ್ಣನ್ ನುಡಿಮುತ್ತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳೋಣ.
3: ನಮಸ್ಕಾರ. ಕೈಲಾದ ಸಹಾಯವನ್ನ ಮತ್ತು ನಮ್ಮ ವೃತ್ತಿಪರತೆಯಲ್ಲಿ ದೊರೆತಿರುವ ಸ್ಥಾನಮಾನಗಳಲ್ಲಿ ಕರ್ತವ್ಯ ಎಂದು ಬಗೆದು ಸಮಾಜಕ್ಕೆ ಮಾಡುವ ಒಂದು ಸಣ್ಣ ಕೆಲಸವನ್ನೂ ಕೂಡ ಪ್ರಾಮಾಣಿಕತೆಯಿಂದ ಮಾಡಿದರೆ ಬದುಕು ಸಾರ್ಥಕವಾದಂತೆ, ಸಮಾಜಕ್ಕೆ ಋಣ ತೀರಿಸಿದಂತೆ. ಇಂತಹ ಒಂದು ಸುಸಂಕಲ್ಪ ಸದೃಢವಾಗಿ ನಮ್ಮ ಹೃದಯದಲ್ಲಿ ನಾವು ಮಾಡಿದಾಗ ಮಾತ್ರ ಆ ಕಾರ್ಯ ಸಾಧನೆಯಲ್ಲಿ ಸಾಗುವಾಗ ಗುರಿ ಮುಟ್ಟುವುದಕ್ಕೆ ಖಂಡಿತ ಸಾಧ್ಯವಾಗುತ್ತದೆ. ಮಿಗಿಲಾಗಿ ಆನಂತರದಲ್ಲಿ ನಾವು ಮಾಡಿದ ಆ ಚಿಕ್ಕ ಕೆಲಸವನ್ನು, ಪುಟ್ಟ ಕೆಲಸವನ್ನು, ಆ ಸಣ್ಣ ಕೆಲಸವನ್ನು ಸಣ್ಣ ಕಣ್ಣಿನಿಂದ, ಸಣ್ಣ ಮನಸ್ಸಿನಿಂದ, ಸಣ್ಣ ಹೃದಯದಿಂದ ದೊಡ್ಡದಾಗಿ ನೋಡುವುದರ ಮೂಲಕ ನಮ್ಮನ್ನ ದಡ್ಡ ಎಂದು ಭಾವಿಸಿದರೆ ಆ ದೊಡ್ಡ ಸ್ಥಾನದಲ್ಲಿ ಕುಳ್ಳರಿಸುವ ಪ್ರಯತ್ನಕ್ಕೆ ಸಮಾಜ ಯಾವತ್ತೂ ಕೂಡ ಜಾತ್ಯತೀತವಾಗಿ ದಾಪುಗಾಲ ಹಾಕುತ್ತದೆ. ನಾವು ಮಾಡುವ ಕಾರ್ಯ ಮಾನವೀಯ ಮೌಲ್ಯದಿಂದ ಕೂಡಿರಬೇಕು. ಯಾವುದೇ ಕಾರ್ಯ ನಾವು ಎಸಗಿದರೂ ಅದು ಮನುಕುಲ

0: ಸಮಾಜದ ಚಿಂತನೆಗೆ ಮತ್ತು ಅನುಕೂಲದ ಉತ್ಥಾನಕ್ಕೆ ಹತ್ತಿರ ಇರಬೇಕು. ಮುದ್ದುರಾಮನ ಪದ್ಯದಲ್ಲಿಯೇ ನೋಡಿ ಎಂಥ ಸೊಗಸಾದ ಮಾತಿದೆ. ಲೋಕ ಚರಿತರು ಯಾರೋ ಕನಸುಗಾರರೆ ಅವರು, ಲೋಕ ಚರಿತರು ಯಾರೋ ಕನಸುಗಾರರೆ ಅವರು, ಅವರ ಬಾಳಿನ ಸಾರ ಆ ಸ್ವಪ್ನ ಮಾಲೆ, ಆ ಕನಸು ನನಸುಗಳೇ ನಾಡವರ ಅಭ್ಯುದಯ, ಆ ಕನಸು ನನಸುಗಳೇ ನಾಡವರ ಅಭ್ಯುದಯ, ಉತ್ಥಾನ ಪಥ ಸ್ವಪ್ನ ಮುದ್ದುರಾಮ, ಉತ್ಥಾನ ಪಥ ಸ್ವಪ್ನ ಮುದ್ದುರಾಮ. ಉತ್ಥಾನ ಪಥ ಯಾವತ್ತೂ ಸ್ವಪ್ನ. ಆ ಸ್ವಪ್ನವನ್ನು ನಾವು ನಮ್ಮ ಯತ್ನದಿಂದ ನಾವು ಪ್ರಯತ್ನಪೂರ್ವಕವಾಗಿ ಮಾಡಿದರೆ ಪ್ರಾಮಾಣಿಕವಾಗಿ, ಆಗ ಜಗತ್ತೆಂಬ ಪರಮಾತ್ಮ ಒಪ್ಪಿಕೊಳ್ಳುತ್ತಾನೆ. ಅಲ್ಲಿ ತೆಗಳಿಕೆ ಹೊಗಳಿಕೆ ಮತ್ತೊಂದು ಯಾವುದೂ ಸಲ್ಲ. ಇದಕ್ಕೆ ಅನುಗುಣವಾಗಿ ಒಬ್ಬರು ಆ ರೀತಿ ನಡೆದುಕೊಂಡಂತಹ ಜಾತ್ಯತೀತ ಮನೋಭೂಮಿಕೆಯ ಸಮಾಜ ಕಾರ್ಯದ ಉತ್ಸಾಹಿಯಾಗಿದ್ದ ಓರ್ವ ಮಂತ್ರವರ್ಯರ ಘಟನೆ ನಾವು ಚಿಂತನ ಮಂಥನದಲ್ಲಿ ಇವತ್ತು ಕೇಳೋಣ. ಹೊಗಳಿಕೆಯೇ ಒಲ್ಲದ ವ್ಯಕ್ತಿಯ ಅವರು, ಹೊಗಳಿಕೆಯನ್ನ ಹತ್ತಿರಕ್ಕೂ ಸೇರಿಸಿದವರಲ್ಲ ಅವರು. ಹುಸೀರ್ ಅನ್ನಿಸಿಕೊಳ್ಳುವ ಹತ್ತಿರಕ್ಕಿಂತಲೂ ನಜೀರ್ ಎನ್ನುವ ಹೆಸರಿನಿಂದಲೇ ನಜೀರ್ ಸಾಬ್ ಅನ್ನುವ ಹೆಸರು ಇಟ್ಟುಕೊಂಡಂಥವರು, ಅವರ ಮನೆಯ ಪರಂಪರೆಯಲ್ಲಿ ಬಂದ ಹೆಸರು. ಆದರೆ ನಜೀರ್ ಸಾಬ್ ಅನ್ನುವ ಹೆಸರು ಕೂಡ ಮಾಸಿ ಹೋಗಿ ಅವರು ಬದುಕಿರುವಷ್ಟು ದಿನ ಈಗಲೂ ಕೂಡ ಅವರನ್ನು ನೀರು ಸಾಬಿ ಎಂದೇ ಕರೆಯುತ್ತಾರೆ. ಕರ್ನಾಟಕದ ರಾಜಕೀಯದಲ್ಲಿ ಅಚ್ಚಳಿಯದ ಹೆಸರು ಮಾಡಿದವರು ಅಬ್ದುಲ್ ನಜೀರ್ ಸಾಬ್. ಹಳ್ಳಿ ಹಳ್ಳಿಗೆ ಕುಡಿಯುವ ನೀರನ್ನು ಒದಗಿಸಿಕೊಟ್ಟು ನೀರಿನ ಬವಣೆಯನ್ನು ನೀಗಿಸಿದರು. ಹೀಗಾಗಿ ಅವರನ್ನು ನೀರ್ ಸಾಬ್ ಎಂದೇ ಜನ ಕರೆಯುತ್ತಿದ್ದರು. ಅತ್ಯಂತ ಪ್ರಾಮಾಣಿಕರಾಗಿ ಕರ್ತವ್ಯ ನಿಷ್ಠೆಯನ್ನ ಮೆರೆದವರಾಗಿದ್ದರು. ರಾಮಕೃಷ್ಣ ಹೆಗಡೆಯವರ ಮಂತ್ರಿಮಂಡಲದ ಅನರ್ಘ್ಯರತ್ನ ಅವರಾಗಿದ್ದರು. ಒಮ್ಮೆ ಉತ್ತರ ಕರ್ನಾಟಕದ ಒಂದು ಪುಟ್ಟ ಹಳ್ಳಿಯಲ್ಲಿ ಹಾದು ಹೋಗುವಾಗ ಎದುರಿನಿಂದ ಹಳ್ಳಿ ಹೆಂಗಸರು ತಲೆಯ ಮೇಲೊಂದು ಕಂಕುಳಲ್ಲೊಂದು ನೀರಿನ ಕೊಡಗಳನ್ನು ಹೊತ್ತು ಬರುತ್ತಿರುವುದನ್ನು ಕಂಡು ಅವರು ಅಲ್ಲಿಯೇ ತಮ್ಮ ಪ್ರವಾಸದ ಆ ಒಂದು ಪಯಣವನ್ನು ನಿಲ್ಲಿಸಿ ಆ ಜನತೆಯನ್ನು ವಿಚಾರಿಸಿದಾಗ ಆ ಮಹಿಳೆಯರ ಕಷ್ಟ ಅರ್ಥವಾಯಿತು. 3 ಮೈಲಿ ದೂರದ ಹಳ್ಳಿಯಿಂದ ನೀರಿನ ಕೊಡಗಳನ್ನು ಹೊತ್ತು ತರುತ್ತಿರುವುದಾಗಿದೆ ಅವರು ಹೇಳಿದರು. ಅದನ್ನು ಕೇಳಿ ನಜೀರರ ಕಣ್ಣಾಲಿಗಳು ತುಂಬಿ ಬಂದವು. ಆ ಕ್ಷಣವೇ ಆ ಪ್ರದೇಶದ ಇಂಜಿನಿಯರನ್ನು ಕರೆಸಿ 3 ದಿನಗಳಲ್ಲಿ ಆ ಹಳ್ಳಿಗೆ 2 ಬಾವಿಗಳನ್ನು ತೋರಿಸಿಕೊಡುವಂತೆ ಆದೇಶ ಮಾಡಿದರು. 3 ದಿನಗಳಲ್ಲಿ ಆ ಹಳ್ಳಿಗೆ ನೀರು ಬಂತು. ಇಂತಹ ದಕ್ಷ ಸಚಿವರಾಗಿದ್ದ ನಜೀರರು ತಾಸು ಶಾಮರಾಯರ ಆಶ್ರಯದಲ್ಲಿ ಅವರ ಶಿಷ್ಯರಾಗಿದ್ದವರು. ಗುರುಗಳ ಮೇಲೆ ಅಪಾರ ಭಕ್ತಿ ಗೌರವ. ತಾಸು ಶಾಮರಾಯರು ತಳುಕಿನ ವೆಂಕಣ್ಣಯ್ಯನವರ ಸೋದರರು. ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಬರೆದ ಮಹಾನುಭಾವ ತಾಸು ಶಾಮರಾಯರು. ದಿವಂಗತ ವೆಂಕಣ್ಣಯ್ಯನವರ ಶತಮಾನೋತ್ಸವದ ಸಂದರ್ಭದಲ್ಲಿ ಒಂದು ಸಮಾರಂಭದಲ್ಲಿ ಕಾರ್ಯಕ್ರಮಕ್ಕೆ ತಾಸು ಶಾಮರಾಯರು ಮತ್ತು ನಜೀರರು ಒಂದೇ ವೇದಿಕೆಯನ್ನ ಹಂಚಿಕೊಂಡಿದ್ದರು. ವೆಂಕಣ್ಣಯ್ಯನವರನ್ನ ಕುರಿತು ಮಾತನಾಡುವಾಗ ಶಾಮರಾಯರು ನಜೀರರ ಬಗ್ಗೆಯೂ 2 ಹೊಗಳಿಕೆಯ ಮಾತುಗಳನ್ನಾಡಿದರು. ನಂತರ ನಜೀರರು ಮಾತನಾಡುವಾಗ ಪೂಜ್ಯರಾದ ಶಾಮರಾಯರು ನನ್ನನ್ನು ಪ್ರೀತಿಯಿಂದ ಮಗು ಎಂದು ಕರೆಯುತ್ತಿದ್ದರು. ಇಂದು ನನ್ನನ್ನು ಹೊಗಳಿದ್ದು ಮಾತ್ರವಲ್ಲ ಬಹುವಚನದಲ್ಲಿ ಸಂಬೋಧಿಸಿದರು. ಇದು ನನಗೆ ತುಂಬಾ ನೋವನ್ನುಂಟು ಮಾಡಿದೆ. ಏಕವಚನದಿಂದಲೇ ಮಾತನಾಡಿಸಿದರೆ ನನಗೆ ಅತೀವ ಸಂತೋಷವಾಗುತ್ತದೆ. ಜೊತೆಗೆ ಈ ದಿನವೂ ಕೂಡ ಏಕವಚನದಲ್ಲೇ ನನ್ನನ್ನು ಕರೆದಿದ್ದರೆ ನನಗೆ ಸಂತೋಷವಾಗುತ್ತಿತ್ತು ಎಂದರು. ತುಂಬಿದ ಸಭೆಯಲ್ಲಿ ಅದು ಜವಾಬ್ದಾರಿ ಮಂತ್ರಿಗಳಿಗೆ ಏಕವಚನದಲ್ಲಿ ಕರೆಯುವುದು ಸೂಕ್ತವಾಗದು ಎಂದು ಶಾಮರಾಯರು ಸಮಜಾಯಿಷಿ ಕೊಟ್ಟರೂ ಕೂಡ ನಜೀರ್ ಸಾಬ್ ಒಪ್ಪಲಿಲ್ಲ. ಇಂತಹ ನಜೀರರು ತಮ್ಮ ಗೌರವಾನ್ವಿತ ಪ್ರೀತಿಯ ಶಾಮರಾಯರಿಗೆ ಬೆಂಗಳೂರಿನಲ್ಲೊಂದು ನಿವೇಶನವನ್ನ ಸರ್ಕಾರದಿಂದ ಕೊಡಿಸುವುದಕ್ಕಾಗಿ ಮುಂದಾದರು. ಅದಕ್ಕಾಗಿ ಒಂದು ಅರ್ಜಿಯನ್ನು ಬರೆದುಕೊಡಲು ವಿನಂತಿಸಿದರು. ಶ್ರವಣಾಸಕ್ತರೇ ಗಮನಿಸಿ, ಇಂಥ ಸದವಕಾಶ ಸಿಕ್ಕಿದ್ದೇ ಸೈ ಆ ಕ್ಷಣಕ್ಕೆ ಇಡೀ ಕುಟುಂಬಸ್ಥರೊಡಗೂಡಿ ಯಾವ ವ್ಯಕ್ತಿಯಾದರೂ ಕೂಡ ನೇರವಾಗಿ ಸಚಿವಾಲಯವನ್ನೇ ಹೊಕ್ಕು ದಿನವೆಲ್ಲ ಕುಳಿತು ಅವರ ಸಹವಾಸಕ್ಕೆ ಇವರು ಉಪವಾಸ ಬಿದ್ದರೂ ಕೂಡ ದೊರಕತಕ್ಕಂತಹ ಅಂತಹ ಒಂದು ಫಲವನ್ನು ಪಡೆಯುವುದಕ್ಕೆ ಸಿದ್ಧರಾಗಿ ಬಿಡುವುದು ಇವತ್ತಿನ ಲಕ್ಷಣ. ಆದರೆ ತಾಸು ಸಾಮರಾಯರ ನಡವಳಿಕೆ ಇವತ್ತಿನ ಚಿಂತನ ಮಂಥನದ ಮೂಲಕ ನೀವು ಆಲೋಚಿಸಿದರೆ ನಜೀರ್ ಸಾಬ್ ಎಂತಹ ಶಿಷ್ಯ, ತಸು ಶಾಮರಾಯರೆಂತಹ ಗುರು ಅನ್ನುವುದು ನಿಮಗೆ ಅರ್ಥವಾದೀತು. ನೋಡಿ, ನಿವೇಶನವನ್ನ ಸರ್ಕಾರದಿಂದ ಕೊಡಿಸುವುದಕ್ಕೆ ನಜೀರ್ ಸಾಬ್ ಮುಂದಾದರು. ಅದಕ್ಕಾಗಿ ಒಂದು ಅರ್ಜಿಯನ್ನು ಬರೆದುಕೊಡಲು ವಿನಂತಿಸಿದರು. ಇಲ್ಲವೇ ಇಲ್ಲ, ಶಾಮರಾಯರದು ಒಂದೇ ಹಠ, ತನಗೆ ಬೆಂಗಳೂರಿನಲ್ಲಿ ಸೈಟ್ ಏಕೆ, ಮನೆ ಕಟ್ಟಿಸಲು ಹಣ ಎಲ್ಲಿಂದ ತರೋಣ ಎಂದು ನಜೀರರಿಗೆ ಹೇಳಿದರು. ನಜೀರ್ ಸಾಬ್ ಹೇಳುತ್ತಾರೆ, ಮುಂದೆ ಅದಕ್ಕೆ ತುಂಬಾ ಬೆಲೆ ಬರುತ್ತದೆ ಗುರುಗಳೇ, ಒಳ್ಳೆ ದರಕ್ಕೆ ಮಾರಬಹುದು ಎಂದು ಸಲಹೆ ನೀಡಿದರು. ಆಗ ಶಾಮರಾಯರು ಹೇಳಿದ ಮಾತು, ಕರ್ನಾಟಕದ ಮೂಲಕ ಭಾರತ ದೇಶದಲ್ಲಿ ಒಬ್ಬ ವ್ಯಕ್ತಿಯ ಸತ್ಯಪಥ ಹೇಗಿರುತ್ತೆ, ಸತ್ಯದ ಪಥದ ಜೊತೆಗೆ ಸತ್ಯದ ನುಡಿ ಮತ್ತು ಸತ್ಯದ ನಡೆ ಹೇಗೆ ಹಾಸುಹೊಕ್ಕಾಗಿರುತ್ತೆ ಎನ್ನುವುದಕ್ಕೆ ಉದಾಹರಣೆಯಾಗುತ್ತದೆ. ಶಾಮರಾಯರು ಹೇಳಿದರು, ಮಗು ಮನೆ ಕಟ್ಟಿಕೊಳ್ಳಲಾಗುವುದಿಲ್ಲ ಎಂದು ಕೊಟ್ಟ ಸೈಟನ್ನು ಮಾರಿಕೊಳ್ಳುವುದು ಯಾವ ನ್ಯಾಯ ಅಪ್ಪ? ಇಂತಹ ಯೋಜನೆಗಳನ್ನು ಯಾಕೆ ಮಾಡುತ್ತೀಯ? ಮನುಷ್ಯನಿಗೆ ಮನೆಯೇ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ನೀ ಕೊಟ್ಟ ಸೈಟಲ್ಲಿ, ಆದರೆ ಅದನ್ನು ಮಾರಿಕೊಳ್ಳುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೆ. ಆದರೆ ಮಾರಿಕೊಳ್ಳುವುದಕ್ಕಾಗಿಯೇ ಸೈಟನ್ನು ಪಡೆಯುವಂತಹ ಒಂದು ಪ್ರವೃತ್ತಿ ನಮ್ಮ ಜನಕ್ಕೆ ಬೆಳೆಯುವುದಿಲ್ಲವೇ? ನಾನಿದನ್ನು ಒಪ್ಪಲಾರೆ, ನನಗೆ ಅನ್ಯಾಯದ ಹಣ ಬೇಡ ಎಂದು ನಜೀರರ ಸಲಹೆಯನ್ನ ನಯವಾಗಿಯೇ ತಿರಸ್ಕರಿಸಿದರು. ಮತ್ತೂ ಒಂದು ಮಾತು ಹೇಳಿದರು, ಕನ್ನಡಮ್ಮನ ನೆಲದಲ್ಲಿ ಕನ್ನಡಮ್ಮನ ಮಕ್ಕಳು ಕೊಟ್ಟ ನೆಲವನ್ನ ಕನ್ನಡತಿಯ ಅವಳ ಸೆರಗಿನಲ್ಲಿ ಬದುಕುವುದು ಬಿಟ್ಟು ಅದನ್ನು ಮಾರಿಕೊಂಡು ಆ ಹಣದಲ್ಲಿ ನಾನು ಬದುಕುವಂತವನೇ ಆದ ಪಕ್ಷದಲ್ಲಿ ನನ್ನ ಬದುಕಿಗೆ, ನನ್ನ ಬರವಣಿಗೆಗೆ, ನನ್ನ ನಡೆಗೆ, ನನ್ನ ನುಡಿಗೆ ಏನರ್ಥ? ಮಗು ಯೋಚನೆ ಮಾಡು ಎಂದು ತಿರಸ್ಕರಿಸಿದರು. ಕೊನೆಗೆ ಶಾಮರಾಯರ ಮಗ ಛಾಯಾಪತಿಗೆ ಹೇಳಿ ಅರ್ಜಿಗೆ ಮಾಸ್ತರ ರುಜು ಹಾಕಿಸಿ ತಗೊಂಡು ಬಾ, ಮಾಸ್ತರ ಹಠ ಇರಲಿ ಎಂದು ನಜೀರ್ ಸಾಬ್ ಅವರು ತಸೋ ಶಾಮರಾಯರ ಮಗನಿಗೆ ಛಾಯಾಪತಿಗೆ ಹೇಳಿದರು. ಶಾಮರಾಯರು ಭೀಷ್ಮ ಪ್ರತಿಜ್ಞೆಯಂತೆ ಸತ್ಯಕ್ಕೆ ರಾಜಿ ಯಾಕೆ ಎಂದು ಸಮ್ಮತಿಸದಲೇ ಕುಳಿತರು. ಇದಲ್ಲವೇ ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಕೇಳುವ ನಾವು ಆ ಕಥೆಯ ಅನುಗುಣವಾಗಿ ಅದರ ತತ್ವಕ್ಕೆ ಜೀವನದಲ್ಲಿ ಹಾಸುಹೊಕ್ಕಾಗಿಸಿಕೊಂಡು ವ್ಯಕ್ತಿಯೂ ಕೂಡ ಕರ್ನಾಟಕದಲ್ಲಿ ಹೇಗೆ ಬದುಕಿದ ಮತ್ತು ಆ ಎತ್ತರದ ವ್ಯಕ್ತಿಗೆ ಜಾತ್ಯತೀತವಾಗಿ ಮತ್ತೊಬ್ಬ ವ್ಯಕ್ತಿ ಶಿಷ್ಯನಾಗಿ ಹೇಗೆ ಹತ್ತಿರದಲ್ಲಿದ್ದ ಅನ್ನುವುದನ್ನ ಅವರಿಬ್ಬರ ನಡುವಿನ ಮಾತುಕತೆಯ ಉತ್ತರ ಕೇಳಿದಾಗ ಮತ್ತೆ ಮಾತಾಡಬೇಕೇ? ನಮ್ಮ ನಾಡಿಗೆ ನಿರುತ್ತರವಾಗುತ್ತದಲ್ಲವೇ? ಯೋಚಿಸಿ, ಇಂತಹ ಒಂದು ಸಂಸ್ಕೃತಿ ಕನ್ನಡ ನಾಡಿನ ಜನತೆಯ ಹೃದಯದಿಂದ ಬಂದಂತಹ ಅನರ್ಘ್ಯ ರತ್ನದ ಮಾತುಗಳು. ಇಂತಹ ನಡೆ ನಮ್ಮದಾದಾಗ ನಮ್ಮ ಸಮಾಜ ಕೊಡೆ ಅಂತೆ ಸುತ್ತಮುತ್ತ ಎಲ್ಲರಿಗೂ ನೆಳಲನ್ನ ಕೊಡುವುದಕ್ಕೆ ಪಸರಿಸಿಕೊಳ್ಳುತ್ತದೆ ಅನ್ನುವುದನ್ನ ಮರೆಯಬಾರದು. ಏನಂತೀರಿ? ನಮಸ್ಕಾರ.
1: ಆತ್ಮೀಯ ಕೇಳುಗರೆ, ಇದುವರೆಗೂ ಕನ್ನಡದ ಪೂಜಾರಿ ಶ್ರೀಯುತ ಹಿರೇಮಗಳೂರು ಕಣ್ಣನ್ ಅವರು ನಡೆಸಿಕೊಟ್ಟ ಕಣ್ಣನ್ ನುಡಿಮುತ್ತು ಕಾರ್ಯಕ್ರಮ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ಸ್ವಾಮಿ ಪರಮಾನಂದ ಅವರ ಚಿಂತನೆ ಪ್ರಾರ್ಥನೆ ಪ್ರಸಾರವಾಗಲಿದೆ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರದು, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
2: ಸ್ವಾಮಿ ಪರಮಾನಂದರ ದೈನಂದಿನ ಚಿಂತನೆ ಪ್ರಾರ್ಥನೆ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ.
3: ಸೆಪ್ಟೆಂಬರ್ 6 ದಿನದ ಪ್ರಾರಂಭದ ಚಿಂತನೆ. ಸ್ವಪ್ರಜ್ಞೆ ಅತ್ಯಂತ ಕಡಿಮೆಯಾಗಿರುವಾಗಲೇ ನಾವು ಅತ್ಯುತ್ತಮವಾಗಿ ಕಾರ್ಯ ನಿರ್ವಹಿಸುವುದು, ಇದನ್ನು ನೆನಪಿನಲ್ಲಿರಿಸು. ಆಹಾ, ಮೌನವೇ ಧನ್ಯತೆಯ ಗಳಿಗೆಯೇ, ಸಫಲತೆಯ ಐಕ್ಯ ಹೊಂದುವ ಕಾಲವೇ, ಆನಂದ ಸಂಪೂರ್ಣವಾಗಿರುವ ಕಾಲವೇ. ಕಲಿಯುವ ಪಾಠ: ನಿನ್ನನ್ನು ನೀನು ಮರೆತ ಪ್ರತಿ ಸಲವೂ ವಿಶ್ರಾಂತಿಯಿಂದ ಹೊಸತನವ ಪಡೆಯುವೆ. ಅದನ್ನು ಉನ್ನತ ಅರಿವಿನ ಮೂಲಕ ಮಾಡಬಹುದು. ಅಥವಾ ಆದರ್ಶವೊಂದರ ಮೇಲಣ ಭಕ್ತಿಯಿಂದ ಮಾಡಬಹುದು. ಅಹಂನ ತ್ಯಾಗ, ಅಹಮ್ಮನ್ನು ಬಿಟ್ಟುಕೊಟ್ಟ ಮನುಷ್ಯನಿಗೆ ಏನಾಗುವುದು? ಏನೂ ಉಳಿದಿರುವುದೇ ಇಲ್ಲವೇ? ಪ್ರತಿಯೊಂದು ಬಗೆಯ ತ್ಯಾಗವೂ ಪವಿತ್ರವಾದದ್ದು. ಅದರ ಹಿಂದಿರುವ ಉದ್ದೇಶವೇ ಅದರ ಮೌಲಿಕತೆಯನ್ನು ನಿರ್ಧರಿಸುವುದು. ಸ್ವಾರ್ಥ ದೃಷ್ಟಿಗೆ ನಮ್ಮನ್ನು ಪರಿಮಿತಗೊಳಿಸಿಕೊಂಡಾಗ ಪ್ರತಿಯೊಂದೂ ವಿರೂಪಗೊಳ್ಳುವುದಲ್ಲದೆ ನಮ್ಮ ಸಮತೋಲವೂ ತಪ್ಪುವುದು. ನಿಜವಾದ ಅಪ್ರತಿಹತ ಕಾರ್ಯ ಸಾಮರ್ಥ್ಯ ಬೇಕಿದ್ದರೆ ಇಡೀ ಬದುಕನ್ನೇ ನೀವು ಮುಕ್ತವಾಗಿ ಕೊಟ್ಟು ಬಿಡಬೇಕು. ಪ್ರಾರ್ಥನೆ. ಓ ನೀನು ವಿಶ್ವದ ಚಿರಂತನ ಬೆಳಕು, ನೀನೇ ಜೀವನ ಮೂಲ, ಸ್ಫೂರ್ತಿ, ಆನಂದ. ದೃಷ್ಟಿಯನ್ನದು ನಿನ್ನ ಮೇಲಿರಲಿ ಅನವರತ. ನನ್ನ ಕಡೆಗದು ಪುನಃ ಬೀಳುವುದು ಬೇಡ. ಅಧ್ಯಾತ್ಮದಗ್ನಿಯನ್ನು ಉರಿಸುತ್ತಿರೇ ನೆರವಾಗು. ಬಿಸಿ ಕಳೆದುಕೊಂಡು ಅದು ಆರದಂತೆ ನನ್ನಿಡೀ ಹೃದಯವದು ನಿನ್ನ ಸೇವೆಗೆ ಮುಡಿಪು. ನಿನ್ನಿಂದಲೇ ನನ್ನ ಎಲ್ಲ ಬಲವು.
1: ಇದುವರೆಗೂ ಸ್ವಾಮಿ ಪರಮಾನಂದ ಅವರ ಚಿಂತನೆ ಪ್ರಾರ್ಥನೆ ಕೇಳಿದಿರಿ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರದು. ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
4: ಮಾನವನ ಆಶೋತ್ತರಗಳು, ಸುಖ ದುಃಖ, ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕಥೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಅಸ್ಸಾಂ, ಮೇಘಾಲಯ, ಮಣಿಪುರ, ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದಡಿ ನವದೆಹಲಿಯಲ್ಲಿ ಇದೇ 12ರಿಂದ 18ನೇ ಬ್ರಿಕ್ಸ್ ಶೃಂಗಸಭೆ. ಅಂಡಮಾನ್ ದ್ವೀಪಗಳ ವಸಾಹತುಶಾಹಿ ಕಾರಾಗೃಹ ನೆಲೆ ಮತ್ತು ನಿಕೋಬಾರಿ ಸಾಂಸ್ಕೃತಿಕ ಪಾರಂಪರ್ಯ ಸರಣಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾತ್ಕಾಲಿಕ ಪಟ್ಟಿಗೆ ಅಧಿಕೃತ ಸೇರ್ಪಡೆ. ಹಾಗೂ ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್, ಪಾಕಿಸ್ತಾನ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ಅಸ್ಸಾಂ, ಮೇಘಾಲಯ, ಮಣಿಪುರ ಮತ್ತು ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಅವರು ಐತಿಹಾಸಿಕ, ಸಾಮಾಜಿಕ ಮತ್ತು ರಾಷ್ಟೀಯ ಮಹತ್ವದ ಸಂಸ್ಥೆಗಳಿಗೆ ಭೇಟಿ ನೀಡುವುದರ ಜೊತೆಗೆ ಹಲವಾರು ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ಉಪರಾಷ್ಟ್ರಪತಿಗಳು ಅಸ್ಸಾಂನ ಗುವಾಹಟಿಯಲ್ಲಿರುವ ಗೀತಾನಗರ ಕಾಲೇಜಿನ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಅವರು ಗುವಾಹಟಿಯ ಶಂಕರದೇವ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಅವರು ಗುವಾಹಟಿ ವಿಶ್ವವಿದ್ಯಾಲಯದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ವಿಶ್ವವಿದ್ಯಾಲಯದ ಸಮಾವೇಶ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ನಾಗರಿಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ 8ರಂದು ಉಪರಾಷ್ಟ್ರಪತಿಗಳು ಇಂಫಾಲ್ಗೆ ಭೇಟಿ ನೀಡಲಿದ್ದಾರೆ. ಅವರು ಮೊಯ್ರಾಂಗ್ನಲ್ಲಿರುವ ಐಎನ್ಎ ವಸ್ತು ಸಂಗ್ರಹಾಲಯ ಮತ್ತು ಇಂಫಾಲ್ನ ಸೈನಿಕ್ ಶಾಲೆಗೆ ಭೇಟಿ ನೀಡಲಿದ್ದಾರೆ. ನಂತರ ಅವರು ಇಟಾನಗರಕ್ಕೆ ತೆರಳಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಅರುಣಾಚಲ ಪ್ರದೇಶ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ನೈದಾರ್ನಾಮ್ಲೋ, ಇಟಾನಗರದ ಜವಾಹರ್ಲಾಲ್ ನೆಹರು ರಾಜ್ಯ ವಸ್ತು ಸಂಗ್ರಹಾಲಯ ಹಾಗೂ ಶ್ರವಣ ಮತ್ತು ದೃಷ್ಟಿಹೀನರಿಗಾಗಿ ನಡೆಸುತ್ತಿರುವ ಡೋನಿ ಪೋಲೋ ಮಿಷನ್ ಶಾಲೆಗೂ ಭೇಟಿ ನೀಡಲಿದ್ದಾರೆ. ಅಂಡಮಾನ್ ದ್ವೀಪಗಳ ವಸಾಹತುಶಾಹಿ ಕಾರ್ಯಾಗೃಹ ನೆಲೆ ಮತ್ತು ನಿಕೋಬಾರ್ ದ್ವೀಪಗಳ ಮಧ್ಯಭಾಗದಲ್ಲಿರುವ ನಿಕೋಬಾರಿ ಸಾಂಸ್ಕೃತಿಕ ಪಾರಂಪರ್ಯ ಸರಣಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಕೇಂದ್ರದ ಭಾರತದ ತಾತ್ಕಾಲಿಕ ಪಟ್ಟಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿದೆ. ಚಾತಮ್ ದ್ವೀಪ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ, ವೈಪರ್ ದ್ವೀಪ ಮತ್ತು ಪ್ರಸಿದ್ದ ಸೆಲ್ಯುಲಾರ್ ಜೈಲುಗಳನ್ನು ಒಳಗೊಂಡಿರುವ ಈ ಐತಿಹಾಸಿಕ ಪ್ರದೇಶ 1858ರಿಂದ ಅಂಡಮಾನ್ನಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಕಾರಾಗೃಹ ವ್ಯವಸ್ಥೆಯ ವಿಕಸನವನ್ನು ಪ್ರತಿನಿಧಿಸುತ್ತದೆ. ಕಾಲಾಪಾನಿ ಎಂದೇ ಪ್ರಸಿದ್ದವಾಗಿರುವ ಸೆಲ್ಯುಲಾರ್ ಜೈಲು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಗಾರರ ತ್ಯಾಗ, ಯಾತನೆ ಮತ್ತು ಅಪ್ರತಿಮ ಪ್ರತಿರೋಧದ ಶಾಶ್ವತ ಸಂಕೇತವಾಗಿ ಹೊರಹೊಮ್ಮಿದೆ. ನಿಕೋಬಾರ್ ದ್ವೀಪಗಳ ಮಧ್ಯಭಾಗದಲ್ಲಿರುವ ನಿಕೋಬಾರಿ ಸಾಂಸ್ಕೃತಿಕ ಪಾರಂಪರ್ಯ ಸರಣಿ ವಿಶಿಷ್ಟ ದ್ವೀಪ ಪರಿಸರ ವ್ಯವಸ್ಥೆಯೊಳಗೆ ತಲೆಮಾರುಗಳಿಂದ ವಿಕಸನಗೊಂಡಿರುವ ಸ್ಥಳೀಯ ಜ್ಞಾನ, ಸಾಂಪ್ರದಾಯಿಕ ಆಚರಣೆಗಳು, ಸಮುದಾಯ ಸಂಸ್ಥೆಗಳು, ಪಾರಂಪರಿಕ ನೆಲೆಗಳು, ಭೌತಿಕ ಸಂಸ್ಕೃತಿ ಮತ್ತು ಜೀವಂತ ಸಂಪ್ರದಾಯಗಳ ನಿರಂತರತೆಯನ್ನು ಪ್ರತಿಬಿಂಬಿಸುತ್ತದೆ. ಇದೇ 12 ಮತ್ತು 13ರಂದು ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯ ಅಂಗವಾಗಿ ಆಯೋಜಿಸಲಾಗಿರುವ ಉದ್ಘಾಟನಾ ಐ ಬ್ರಿಕ್ಸ್ ಶೃಂಗಸಭೆಯಲ್ಲಿ 500ಕ್ಕೂ ಹೆಚ್ಚು ಸಾಂಸ್ಥಿಕ ಹೂಡಿಕೆದಾರರು, ಹಣಕಾಸು ಸಚಿವರು ಮತ್ತು ಉದ್ಯಮ ಮುಖಂಡರು ಭಾಗವಹಿಸಲಿದ್ದಾರೆ. 2 ದಿನಗಳ ಈ ಶೃಂಗಸಭೆ 21 ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಹಾಗೂ ಪಾಲುದಾರ ರಾಷ್ಟಗಳಲ್ಲಿನ ಮೂಲಸೌಕರ್ಯ, ಇಂಧನ ಮತ್ತು ಡಿಜಿಟಲ್ ಸಾಮರ್ಥ್ಯ ಯೋಜನೆಗಳಿಗೆ ಸಾರ್ವಭೌಮ ಬಂಡವಾಳವನ್ನು ಸಂಪರ್ಕಿಸುವ ಉದ್ದೇಶವನ್ನು ಹೊಂದಿದೆ. ಬ್ರಿಕ್ಸ್ ರಾಷ್ಟಗಳ ನಡುವಿನ ಗಡಿಯಾಚೆಗಿನ ಹೂಡಿಕೆಗಳು, ಡಾಲರ್ ಏತರ ವಹಿವಾಟುಗಳು ಮತ್ತು ಪಾವತಿ ವ್ಯವಸ್ಥೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ಭಾರತದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಮತ್ತು ಬ್ರೆಜಿಲ್ನ ಪಿಕ್ಸ್ ನಂತಹ ರಾಷ್ಟೀಯ ತ್ವರಿತ ಪಾವತಿ ವ್ಯವಸ್ಥೆಗಳನ್ನು ಪರಸ್ಪರ ಸಂಪರ್ಕಿಸುವುದು ಹಾಗೂ ಕೇಂದ್ರ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳ ನಡುವೆ ಪರಸ್ಪರ ಕಾರ್ಯಸಾಮರ್ಥ್ಯ ಕಲ್ಪಿಸುವ ಬಗ್ಗೆಯೂ ಚರ್ಚೆಗಳು ನಡೆಯುವ ನಿರೀಕ್ಷೆ ಇದೆ. ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳಾದ್ಯಂತ ಮೂಲಸೌಕರ್ಯ, ಇಂಧನ ಹಾಗೂ ಡಿಜಿಟಲ್ ಯೋಜನೆಗಳಿಗೆ ಸಾಂಸ್ಥಿಕ ಬಂಡವಾಳವನ್ನು ಸಂಪರ್ಕಿಸುವುದು ಈ ಸಭೆಯ ಪ್ರಮುಖ ಉದ್ದೇಶವಾಗಿದೆ. 2026ರ ಬ್ರಿಕ್ಸ್ ಅಧ್ಯಕ್ಷ ರಾಷ್ಟವಾಗಿರುವ ಭಾರತ ಇದೇ 12 ಮತ್ತು 13ರಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಯನ್ನು ಆಯೋಜಿಸಲಿದೆ. ಶೃಂಗಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಾಯಕರು ಹಾಗೂ ಆಹ್ವಾನಿತ ರಾಷ್ಟಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದಿಂದ ಮಾರ್ಗದರ್ಶಿಸಲ್ಪಡುತ್ತಿದ್ದು ಮಾನವೀಯತೆಗೆ ಮೊದಲ ಆದ್ಯತೆ ಎಂಬ ಆಶಯದಡಿ ಪ್ರಧಾನಮಂತ್ರಿಯವರ ಜನಕೇಂದ್ರಿತ ದೃಷ್ಟಿಕೋನವನ್ನು ಇದು ಪ್ರತಿಬಿಂಬಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಡಾ ದಿನೇಶ್ ಶರ್ಮಾ ಅವರನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಕ ಮಾಡಿದ್ದಾರೆ. ಡಾ ದಿನೇಶ್ ಶರ್ಮಾ ಅಡ್ಮಿರಲ್ ದೇವೇಂದ್ರ ಕುಮಾರ್ ಜೋಶಿಯವರ ಉತ್ತರಾಧಿಕಾರಿಯಾಗಲಿದ್ದಾರೆ. ಅಡ್ಮಿರಲ್ ದೇವೇಂದ್ರ ಕುಮಾರ್ ಜೋಶಿ 2017 ಅಕ್ಟೋಬರ್ನಿಂದ ದ್ವೀಪಗಳ ಲೆಫ್ಟಿನೆಂಟ್ ಗವರ್ನರ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು. ಡಾ ದಿನೇಶ್ ಶರ್ಮಾ ಅವರು ಪ್ರಸ್ತುತ ಉತ್ತರ ಪ್ರದೇಶದಿಂದ ರಾಜ್ಯಸಭಾ ಸದಸ್ಯರಾಗಿದ್ದು ಈ ಹಿಂದೆ ರಾಜ್ಯದ ಉಪಮುಖ್ಯಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ 3 ದಿನಗಳ ಭೇಟಿಗಾಗಿ ನಿನ್ನೆ ರಾತ್ರಿ ಗೋವಾಕ್ಕೆ ತಲುಪಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಅವರು ಪಶ್ಚಿಮ ವಲಯ ಮಂಡಳಿಯ 28ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇಂದು ಅವರು ಗೃಹ ಸಚಿವಾಲಯದ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಬಳಿಕ ಬಿಜೆಪಿ ನೂತನ ರಾಜ್ಯ ಕಚೇರಿಯನ್ನು ಅವರು ಉದ್ಘಾಟಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಿಂದಿನ ತಲೆಮಾರುಗಳಿಗಿಂತಲೂ ದೊಡ್ಡ ಕನಸುಗಳನ್ನು ಕಾಣುವಂತೆ ಹಾಗೂ ಜಗತ್ತನ್ನು ಮುನ್ನಡೆಸಬಲ್ಲ ಜಾಗತಿಕ ಸಮಾಲೋಚನಾ ಲೆಕ್ಕಪತ್ರ ಹಣಕಾಸು ಹಾಗೂ ಕಾನೂನು ಸಂಸ್ಥೆಗಳನ್ನು ನಿರ್ಮಿಸುವಂತೆ ಯುವ ಸಮೂಹಕ್ಕೆ ಕರೆ ನೀಡಿದ್ದಾರೆ. ನವದೆಹಲಿಯ ದೆಹಲಿ ವಿಶ್ವವಿದ್ಯಾಲಯದ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ನ ಶತಮಾನೋತ್ಸವ ಸಮಾರಂಭದಲ್ಲಿ ನಿನ್ನೆ ಸಂಜೆ ಪ್ರಧಾನಿಯವರು ಮಾತನಾಡಿದರು. ಇಂದು ಭಾರತೀಯರು ವಿಶ್ವದ ಪ್ರಮುಖ ಕಂಪನಿಗಳನ್ನು ಮುನ್ನಡೆಸುತ್ತಿದ್ದಾರೆ. ಹಾಗಾದರೆ ಭಾರತೀಯರು ನಿರ್ಮಿಸುವ ಕಂಪನಿಗಳು ಜಗತ್ತನ್ನು ಏಕೆ ಮುನ್ನಡೆಸಬಾರದು ಎಂದು ಅವರು ಪ್ರಶ್ನಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ಭಾರತದ ತ್ರೈಮಾಸಿಕ ಬೆಳವಣಿಗೆಯ ದರ 7.8% ಇರುವುದು ದೇಶದ ಆರ್ಥಿಕ ಸಾಮರ್ಥ್ಯವನ್ನು ಬಿಂಬಿಸುತ್ತದೆ ಎಂದು ಅವರು ಹೇಳಿದರು. ನೀತಿ ನಿಷ್ಕ್ರಿಯತೆಯಿಂದ ನೀತಿ ಚಲನಶೀಲನೆಯತ್ತ ಭಾರತ ಬಹುದೂರ ಸಾಗಿದೆ. ವಿಶ್ವದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗುತ್ತಿರುವ ಭಾರತವನ್ನು ಜಗತ್ತು ಗಮನಿಸುತ್ತಿದೆ ಎಂದು ಅವರು ಹೇಳಿದರು. ಹಿಂದಿನ ಸವಾಲುಗಳನ್ನು ಇಂದಿನ ಸಾಧನೆಗಳೊಂದಿಗೆ ಹೋಲಿಸಿದ ಪ್ರಧಾನಮಂತ್ರಿ ಭಯೋತ್ಪಾದನೆಯನ್ನು ಸೋಲಿಸಲಾಗಿದ್ದು ಸಶಸ್ತ್ರ ಪಡೆಗಳು ಶತ್ರುಗಳ ನೆಲೆಯಲ್ಲಿಯೇ ಆತ್ಮವಿಶ್ವಾಸದಿಂದ ದಾಳಿ ನಡೆಸುತ್ತಿವೆ ಮತ್ತು ಜಮ್ಮು ಕಾಶ್ಮೀರದಿಂದ ಈಶಾನ್ಯ ಭಾರತದವರೆಗೆ ಶಾಂತಿ ಮರುಸ್ಥಾಪನೆಯಾಗಿದೆ ಎಂದು ಹೇಳಿದರು. ನಿರಂತರ ಟೀಕೆಗಳಿಗೆ ತಕ್ಕ ಉತ್ತರ ನೀಡುವ ರೀತಿಯಲ್ಲಿ ಆರ್ಥಿಕ ಅಂಕಿಅಂಶಗಳನ್ನು ಮಂಡಿಸಿದ ಪ್ರಧಾನಮಂತ್ರಿ ಏಪ್ರಿಲ್ನಿಂದ ಜೂನ್ವರೆಗಿನ ಅವಧಿಯಲ್ಲಿ ವಿದ್ಯುತ್ ಉತ್ಪಾದನೆ 9% ಹೆಚ್ಚಾಗಿದೆ ಎಂದು ವಿವರಿಸಿದರು. ಇದೇ ಅವಧಿಯಲ್ಲಿ ಒಟ್ಟಾರೆ ವಾಹನಗಳ ಮಾರಾಟ 20%+ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ದ್ವಿಚಕ್ರ ವಾಹನಗಳ ಮಾರಾಟದಲ್ಲಿ 20% ಮತ್ತು ತ್ರಿಚಕ್ರ ವಾಹನಗಳ ಮಾರಾಟದಲ್ಲಿ ಸುಮಾರು 30% ಬೆಳವಣಿಗೆಯಾಗಿದೆ ಎಂದರು. ಉಕ್ಕು ಮತ್ತು ಸಿಮೆಂಟ್ ಬಳಕೆಯಲ್ಲಿ 8% ಹೆಚ್ಚಳವಾಗಿರುವುದು ನಿರ್ಮಾಣ ವಸತಿ ಮತ್ತು ವಾಣಿಜ್ಯ ಚಟುವಟಿಕೆಗಳು ತ್ವರಿತವಾಗಿ ವಿಸ್ತರಿಸುತ್ತಿರುವುದನ್ನು ಸಾಬೀತುಪಡಿಸುತ್ತದೆ ಎಂದು ಅವರು ಒತ್ತಿ ಹೇಳಿದರು. ಸ್ಮಾರ್ಟ್ಫೋನ್ಗಳ ರಫ್ತು ಈಗ 2.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕವಾಗಿದೆ. ದೇಶೀಯ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ ಮಟ್ಟವಾದ ಸುಮಾರು 2 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ ಎಂದು ಪ್ರಧಾನಿ ತಿಳಿಸಿದರು. ದುಬೈನಲ್ಲಿ ಕಳೆದ ರಾತ್ರಿ ನಡೆದ ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ 18.1 ಓವರ್ಗಳಲ್ಲಿ ಕೇವಲ 55 ರನ್ ಗಳಿಸಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಇದು ಟಿ20 ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಆ ತಂಡದ ಅತ್ಯಂತ ಕಡಿಮೆ ಮೊತ್ತವಾಗಿದೆ. ಭಾರತದ ಯುವ ಸ್ಪಿನ್ನರ್ಗಳಾದ ಶ್ರೀಚರಣಿ ಮತ್ತು ಪ್ರೇಮ ರಾವತ್ ತಲಾ 3 ವಿಕೆಟ್ಗಳನ್ನು ಪಡೆದರೆ ದೀಪ್ತಿ ಶರ್ಮಾ 2 ವಿಕೆಟ್ಗಳನ್ನು ಕಬಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಅಸ್ಸಾಂ ಮೇಘಾಲಯ ಮಣಿಪುರ ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ. ಸ್ಥಿತಿಸ್ಥಾಪಕತ್ವ ನಾವೀನ್ಯತೆ ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದಡಿ ನವದೆಹಲಿಯಲ್ಲಿ ಇದೇ 12-18 ಬ್ರಿಕ್ಸ್ ಶೃಂಗಸಭೆ. ಅಂಡಮಾನ್ ದ್ವೀಪಗಳ ವಸಾಹತುಶಾಹಿ ಕಾರಾಗೃಹ ನೆಲೆ ಮತ್ತು ನಿಕೋಬಾರಿ ಸಾಂಸ್ಕೃತಿಕ ಪಾರಂಪರ್ಯ ಸರಣಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾತ್ಕಾಲಿಕ ಪಟ್ಟಿಗೆ ಅಧಿಕೃತ ಸೇರ್ಪಡೆ. ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಾಕಿಸ್ತಾನ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
4: ಪ್ರಿಯ ಕೇಳುಗರೆ, ಇನ್ನು ಮುಂದೆ ನೇತ್ರದಾನ ಸಪ್ತಾಹ ಕುರಿತು ಸಂದರ್ಶನ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ತ್ಯಾಗರಾಜ್ ಅವರು, ವ್ಯವಸ್ಥಾಪಕರು ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕ್ ಬೆಂಗಳೂರು ಮತ್ತು ಲಯನ್ಸ್ ಎಂಆರ್ಸಿ ಐ ರಿಟ್ರಿವಲ್ ಸೆಂಟರ್ ಮೈಸೂರು. ಸಂದರ್ಶಕರು ಕುಮಾರ್ ಟಿಎಸ್, ನೇತ್ರದಾನ ಸಮಾಲೋಚಕರು ಎಲ್ಐಇಬಿ ಎಂಆರ್ಸಿ ಐ ರಿಟ್ರಿವಲ್ ಸೆಂಟರ್ ಮೈಸೂರು.
5: ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋ ಕೇಳುಗರಲ್ಲಿ ನಮಸ್ಕಾರ. ಈ ದಿನ ನೇತ್ರದಾನ ಪಾಕ್ಷಿಕ ಕುರಿತು ಮಾತನಾಡೋಣ. ನನ್ನ ಹೆಸರು ಕುಮಾರ್ ಟಿಎಸ್. ನಾನು ನೇತ್ರದಾನದ ಸಲಹೆಗಾರನಾಗಿ ಎಲ್ಐಇಬಿ ಎಂಆರ್ಸಿ ಐ ರಿಟ್ರಲ್ ಸೆಂಟರ್ನಲ್ಲಿ ಮೈಸೂರು ಶಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ದಿನ ಬೆಂಗಳೂರಿನ ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕ್ ಎಲ್ಐಇಬಿ ಎಂಆರ್ಸಿ ಐ ರಿಟ್ರಲ್ ವ್ಯವಸ್ಥಾಪಕರಾದ ಮಿಸ್ಟರ್ ತ್ಯಾಗರಾಜ್ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನ ಮಾತನಾಡಿಸೋಣ.
6: ನಮಸ್ಕಾರ ಎಲ್ರಿಗೂ, ನಿಮಗೂ ಕೂಡ ಮತ್ತೆ ಮೈಸೂರಿನ ಎಲ್ಲಾ ಕೇಳುಗರಿಗೆ ನನ್ನ ನಮಸ್ಕಾರಗಳು.
5: ಮಿಸ್ಟರ್ ತ್ಯಾಗರಾಜ್ ಅವರೇ, ಈಗ ನೇತ್ರದಾನದ 41ನೇ ಪಾಕ್ಷಿಕ ದಿನಾಚರಣೆ ಮಾಡ್ತಾ ಇದ್ದೀರಾ, ಇದರ ವಿಶೇಷತೆ ಏನೇ ಸರ್?
6: ಸೊ ಇದು ಈ ವರ್ಷ ನಾವು ನೇತ್ರದಾನದ 41ನೇ ಪಾಕ್ಷಿಕ ದಿನಾಚರಣೆಯನ್ನ ಆಚರಿಸ್ತಾ ಇದೀವಿ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಸೊ ಬಾಳಿನ ಆಚೆಯೂ ಉಳಿಯಲಿ ದೃಷ್ಟಿ ಅಂತ. ಮತ್ತೆ ಇದು ನಮ್ಮ ಪರಮ ಪರಂಪರೆಯಾಗಿದೆ. ಸೊ ಇದು ಈ ವರ್ಷದ ಥೀಮ್ ಆಗಿದೆ. ಅಂಡ್ ಇದು 41 ವರ್ಷಗಳಿಂದ ನಾವು ನೇತ್ರದಾನದ ಅಂದ್ರೆ ಕಾರ್ನಿಯ ಅಂಧತ್ವ ನಿರ್ಮೂಲನೆ ಮಾಡೋದಕ್ಕೋಸ್ಕರ ಸೊ ಈ ಒಂದು ಜಾಗೃತಿ ಮೂಡಿಸೋ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ. ಸೊ ಈ ವರ್ಷ ಇದು 41ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ದಿನಾಚರಣೆ ಆಗಿದೆ. ಸೊ ಪಾಕ್ಷಿಕ ದಿನಾಚರಣೆ ಬಂದು ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರ ತನಕ ನಡೆಯುತ್ತೆ. ಸೊ ಈ ಒಂದು 15 ದಿನಗಳ ಕಾಲ ನೇತ್ರದಾನದ ಬಗ್ಗೆ ಬಹಳ ಮುಕ್ತವಾಗಿ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನ ಮಾಡ್ತೀವಿ.
5: ನಮ್ಮ ದೇಶದಲ್ಲಿ ಪ್ರಸ್ತುತ ಇಷ್ಟು ಜನರು ಅಂಧ ಏನಾರಿದ್ದಾರೆ?
6: ನಮ್ಮ ದೇಶದಲ್ಲಿ ಈಗ 1.5 ಕೋಟಿಯಷ್ಟು ಜನ ಅಂಧರಿದ್ದಾರೆ. ಸೊ ಅದರಲ್ಲಿ 46 ಲಕ್ಷ ಜನ ಕಾರ್ನಿಯಲ್ ಅಂದರೆ ಅಂಧರು ಇರುತ್ತಾರೆ. ಸೊ 46 ಲಕ್ಷ ಜನ ಕಾರ್ನಿಯಲ್ ಅಂಧರಿದ್ದಾರೆ. ಸೊ ಅವರನ್ನ ನಿರ್ಮೂಲನೆ ಮಾಡಬೇಕು ಅನ್ನೋದು ಈ ನೇತ್ರದಾನದ ಪಾಕ್ಷಿಕ ದಿನಾಚರಣೆ ಮೂಲ ಉದ್ದೇಶ.
5: ಕಾರ್ನಿಯಲ್ ಅಂಧತ್ವ ಅಂದರೆ ಕಾರ್ನಿಯಲ್ ಬ್ಲೈಂಡ್ನೆಸ್ ಎಂದರೇನು? ಇದನ್ನು ನೇತ್ರದಾನ ಮೂಲಕ ಹೇಗೆ ಸರಿಪಡಿಸಬಹುದು?
6: ಸೊ ನಮ್ಮ ದೇಶದಲ್ಲಿ ಒಟ್ಟು 46 ಲಕ್ಷ ಕಾರ್ನಿಯಲ್ ಅಂಧರಿದ್ದಾರೆ. ಸೊ ಈ ನೇತ್ರದಾನ ಪಾಕ್ಷಿಕದ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಈ ಕಾರ್ನಿಯಲ್ ಅಂಧತ್ವವನ್ನ ನಿರ್ಮೂಲನೆ ಮಾಡುವಂಥದ್ದು.
5: ಕಾರ್ನಿಯಲ್ ಅಂಧತ್ವ ಕಾರ್ನಿಯಲ್ ಬ್ಲೈಂಡ್ನೆಸ್ ಎಂದರೇನು? ಇದನ್ನು ನೇತ್ರದಾನದ ಮೂಲಕ ಹೇಗೆ ಸರಿಪಡಿಸಬಹುದು?
6: ಕಾರ್ನಿಯಲ್ ಅಂಧತ್ವ ಅಂತಂದ್ರೆ ಕಣ್ಣಿನ ಮುಂಭಾಗ ಇರುವ ಕಪ್ಪು ಗುಡ್ಡೆಯ ಅಂಧತ್ವ ಅಂತ ಹೇಳ್ತಾರೆ. ಇದಕ್ಕೆ ಯಾವುದೇ ರೀತಿಯ ಕೃತಕ ಕಾರ್ನಿಯ ಅಂದ್ರೆ ಯಾವುದೇ ತರ ಮ್ಯಾನುಫ್ಯಾಕ್ಚರ್ ಆಗುವಂತ ಕಣ್ಣುಗಳು ಸಿಗೋದಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಮರಣದ ನಂತರ ತನ್ನ ಕಣ್ಣುಗಳನ್ನು ದಾನ ಮಾಡಿದರೆ ಮಾತ್ರ ಸೊ ಈ ಒಂದು ರೀತಿಯ ಅಂಧರಿಗೆ ದೃಷ್ಟಿ ಕೊಡಲು ಸಾಧ್ಯ. ಸೊ ಹಾಗಾಗಿ ನೇತ್ರದಾನ ಮಾಡೋರು ಮುಂದೆ ಬರಲಿಲ್ಲ ಅಂತ ಹೇಳಿದ್ರೆ ಈ ತರ ಕಾರ್ನಿಯಲ್ ಅಂಧರು ಏನಿರ್ತಾರೆ ಅವರು ಜೀವನ ಪೂರ್ತಿ ಪರ್ಮನೆಂಟ್ ಅಂಧರಾಗಿ ಉಳ್ಕೊಳ್ತಾರೆ.
5: ಯಾರು ಬೇಕಾದ್ರೂ ನೇತ್ರದಾನ ಮಾಡಬಹುದೇ? ಇದಕ್ಕೆ ವಯಸ್ಸಿನ ನಂತರ ರಕ್ತದ ಗುಂಪಿನ ಅವಶ್ಯಕತೆ ಇದೆಯಾ?
6: ಇಲ್ಲ, ಯಾರು 2 ವರ್ಷ ಮೇಲ್ಪಟ್ಟು ಯಾವ ವಯೋಮಾನದವರು ಕೂಡ ನೇತ್ರದಾನ ಮಾಡಬಹುದು. ಯಾವುದೇ ರೀತಿಯ ವಯಸ್ಸಿನ ಅಂತರವಾಗ್ಲಿ ವಯಸ್ಸಿನ ಮಿತಿ ಆಗ್ಲಿ ಇರೋದಿಲ್ಲ ನೇತ್ರದಾನಕ್ಕೆ. ಹಾಗೆ ಯಾವುದೇ ರಕ್ತದ ಮ್ಯಾಚಿಂಗ್ ಕೂಡ ಇರೋದಿಲ್ಲ. 2 ವರ್ಷ ಮೇಲ್ಪಟ್ಟು ಯಾವುದೇ ವ್ಯಕ್ತಿಯಾದರೂ ನೇತ್ರದಾನ ಮಾಡಲು ಅರ್ಹರಿದ್ದಾರೆ.
5: ಈಗ ಕನ್ನಡಕ ಧರಿಸುವವರು ಮಧುಮೇಹ, ರಕ್ತದೊತ್ತಡ, ಬಿಪಿ ಇವರೆಲ್ಲ ಕಣ್ಣುಗಳನ್ನು ದಾನ ಮಾಡಬಹುದು?
6: ಖಂಡಿತ ಮಾಡಬಹುದು. ಸೊ ಕನ್ನಡಕ ಧರಿಸುತ್ತಿರುವವರು, ಮಧುಮೇಹ ಅಂದ್ರೆ ಶುಗರ್ ಡಯಾಬಿಟಿಕ್ ಇರೋರು, ಹೈಪರ್ ಟೆನ್ಸಿವ್ ಇರುವಂತವರು, ಅಥವಾ ಯಾವುದೇ ರೀತಿಯ ಕಣ್ಣಿನ ಶಸ್ತ್ರಚಿಕಿತ್ಸೆ ಆಗಿರುವಂತವರು, ಸೊ ಅಂದ್ರೆ ಲೈಕ್ ಕ್ಯಾಟ್ರಾಕ್ಟ್ ಆಪರೇಷನ್, ಪೊರೆ ಆಪರೇಷನ್ ಇರ್ಬೋದು, ಅಥವಾ ಲ್ಯಾಸಿಕ್ ಆಪರೇಷನ್ ಇರ್ಬೋದು, ಇನ್ನು ಯಾವುದೇ ತರಹ ಕಣ್ಣಿನ ಆಪರೇಷನ್ ಆದವರು ಕೂಡ ನೇತ್ರದಾನ ಮಾಡಬಹುದು.
5: ನೇತ್ರದಾನ ಮಾಡುವ ಪ್ರಕ್ರಿಯೆ ಹೇಗಿರುತ್ತದೆ? ವ್ಯಕ್ತಿ ಮೃತಪಟ್ಟ ಎಷ್ಟು ಗಂಟೆ ಒಳಗಡೆ ನೀವು ಕಣ್ಣುಗಳನ್ನು ತೆಗೆದುಕೊಳ್ಳಬಹುದು?
6: ಸೊ ನೇತ್ರದಾನ ಮಾಡುವುದು ಬಹಳ ಸುಲಭದ ಕೆಲಸ. ಸೊ ಒಬ್ಬ ವ್ಯಕ್ತಿ ಮರಣದ ನಂತರ ಯಾವುದೇ ಹತ್ತಿರದ ಐ ಬ್ಯಾಂಕಿಗೆ ನೀವು ಕರೆ ಮಾಡಿ ವಿಷಯವನ್ನು ತಿಳಿಸಿದ್ರೆ ಕೇವಲ 30ರಿಂದ 40 ನಿಮಿಷದ ಒಳಗೆ ನೇತ್ರ ಬ್ಯಾಂಕಿನ ಅಂದ್ರೆ ಐ ಬ್ಯಾಂಕಿನ ಟೀಮ್ ನಿಮ್ಮ ಜಾಗಕ್ಕೆ ಬರುತ್ತದೆ. ಅಂದ್ರೆ ಎಲ್ಲಿಯೇ ಬೇಕಾದ್ರೂ ಮನೆ, ಆಸ್ಪತ್ರೆ ಅಥವಾ ಶವಾಗಾರ ಎಲ್ಲಿ ಆದರೂ ಸಹ ಅಲ್ಲಿಗೆ ಬಂದು ನೇತ್ರದಾನಗಳನ್ನು ಪಡೆದುಕೊಳ್ತಾರೆ. ಇದಕ್ಕೆ ಕೇವಲ 10ರಿಂದ 15 ನಿಮಿಷಗಳ ಕಾಲ ತಗೊಳ್ಳುತ್ತದೆ. ತೆಗೆದುಕೊಳ್ಳಲು. ಸೊ ಮತ್ತು ಮರಣದ ನಂತರ 6-8 ಗಂಟೆಗಳ ಒಳಗೆ ನೇತ್ರದಾನವನ್ನು ತೆಗೆದುಕೊಳ್ಳಬೇಕು, ಅಥವಾ ದೇಹವನ್ನು ಶಿಥಿಲಾವಸ್ಥೆ ಅಂದ್ರೆ ಫ್ರೀಜರ್ ಬಾಕ್ಸ್ ನಲ್ಲಿ ಇರಿಸಿದ್ರೆ ನಮ್ಗೆ 14-16 ಅವರ್ವರೆಗೂ ಕಣ್ಣುಗಳನ್ನು ತಗೊಳ್ಳೋದಕ್ಕೆ ಸಮಯ ಇರುತ್ತದೆ.
5: ಮನೆಯಲ್ಲಿ ಯಾರಾದರೂ ಮೃತಪಟ್ಟಾದಾಗ ನೇತ್ರದಾನ ಮಾಡಲು ಕುಟುಂಬಸ್ಥರು ತಕ್ಷಣವೇ ಯಾವ ಕ್ರಮಗಳನ್ನು ಅನುಸರಿಸಬೇಕು?
6: ಇದು ಬಹಳ ಮುಖ್ಯವಾಗಿರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ವ್ಯಕ್ತಿ ಮರಣದ ನಂತರ ಮೊದಲಿಗೆ ಅವರು ಕಣ್ಣುಗಳನ್ನು ಪೂರ್ಣವಾಗಿ ಮುಚ್ಚಬೇಕು. ಎರಡನೆಯದು, ಫ್ಯಾನ್ ಏನಾದರೂ ಆನ್ ಇದ್ರೆ ದಯವಿಟ್ಟು ಫ್ಯಾನ್ ಅನ್ನು ಆಫ್ ಮಾಡಿ, ಇದು ಬಹಳ ಮುಖ್ಯ. ಅಂಡ್ ಮೂರನೇದಾಗಿ ಬಹಳ ಮುಖ್ಯವಾದದ್ದು, ತಲೆಯನ್ನು ಎತ್ತರಿಸುವುದು. ಸೊ ಈಗಿನ ಕಾಲದಲ್ಲಿ ಹೃದಯ ಸಂಬಂಧಿತ ಕಾಯಿಲೆಯಿಂದ ಬಳಲ್ತಾ ಇರೋ ತುಂಬಾ ಜನ ಇರೋದ್ರಿಂದ ಸೊ ಬ್ಲಡ್ ಥಿನರ್ಸ್ ಟ್ಯಾಬ್ಲೆಟ್ಸ್ ಮೆಡಿಕೇಶನ್ ಅಲ್ಲಿ ಇದ್ದೇ ಇರ್ತಾರೆ. ಸೊ ಈ ಒಂದು ಕಾರಣ ನೇತ್ರದಾನವನ್ನು ತಗೊಳ್ಳುವಂತ ಸಂದರ್ಭದಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತದೆ. ಸೊ ಈ ಒಂದು ಕಾರಣಕ್ಕೋಸ್ಕರ ನಾವು ಎಲ್ಲಾ ಜಾಸ್ತಿ ಜನಗಳಿಗೆ ತಿಳಿಸೋದೇನಪ್ಪಾ ಅಂತ ಹೇಳಿದ್ರೆ, ಮರಣದ ನಂತರ ಆದಷ್ಟು ತಲೆಗಳನ್ನು 2 ಅಥವಾ 3 ದಿಂಬುಗಳಿಂದ ಎತ್ತರಿಸಿದ್ರೆ ಸೊ ಈ ಬ್ಲೀಡಿಂಗ್ ಚಾನ್ಸಸ್ ಕಡಿಮೆ ಇರುತ್ತೆ. ಇದಾದ ನಂತರ ನೀವು ಹತ್ತಿರದ ನೇತ್ರದಾನದ ಬ್ಯಾಂಕ್ ಅಂದ್ರೆ ಐ ಬ್ಯಾಂಕ್ ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರೆ ಟೀಮ್ ಇಮಿಡಿಯೇಟ್ ಆಗಿ ಬಂದು ನೇತ್ರಗಳನ್ನು ತಗೊಳ್ತಾರೆ.
5: ತುಂಬಾ ಒಳ್ಳೆಯ ಸಂದೇಶ. ನೇತ್ರದಾನ ಮಾಡಿದರೆ ಮೃತದೇಹವು ಮುಖ ವಿಕಾರಗೊಳ್ಳುತ್ತದೆ ಎಂಬ ಭಯ ಕೆಲವರಲ್ಲಿ ಇದೆ, ಇದು ನಿಜವೇ?
6: ಇಲ್ಲ, ಇದು ಖಂಡಿತ ಸುಳ್ಳು. ಯಾಕಪ್ಪ ಅಂತ ಹೇಳಿದ್ರೆ, ನಾವು ನೇತ್ರಗಳನ್ನು ಅಂದ್ರೆ ಪೂರ್ಣ ಕಪ್ಪು ಗುಡ್ಡೆಗಳನ್ನ ಕಲೆಕ್ಟ್ ಮಾಡೋದಿಲ್ಲ. ಮುಂಭಾಗ ಏನಿರುತ್ತೆ ಕಪ್ಪು ಗುಡ್ಡೆ ಅಂತ, ಅದನ್ನ ಮಾತ್ರ ತಗೊಳ್ತೀವಿ. ಅಂಡ್ ಅದಾದ್ಮೇಲೆ ಒಂದು ಕೃತಕವಾದ ಕಣ್ಣಿನ ಗುಡ್ಡೆಗಳು, ಕಣ್ಣಿನ ಕ್ಯಾಪ್ ಅಂತ ಬರುತ್ತೆ. ಸೊ ಆರ್ಟಿಫಿಷಿಯಲ್ ಐ ಕ್ಯಾಪ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಇದನ್ನ ಕಣ್ಣುಗಳಿಗೆ ಮತ್ತೆ ರಿಪ್ಲೇಸ್ ಮಾಡಿಬಿಟ್ಟು ಒಂದು ಗ್ಲೂ ಅಂದ್ರೆ ಗಮ್ ಬರುತ್ತೆ, ಸೊ ಅದರಿಂದ ಸ್ಟಿಕ್ ಮಾಡಿಬಿಡ್ತೀವಿ. ಸೊ ಈ ತರ ಮಾಡೋದ್ರಿಂದ ಕುಟುಂಬಸ್ಥರಿಗೆ ಯಾವುದೇ ರೀತಿ ಮುಖ ವಿಕಾರ ಆಗೋದಿಲ್ಲ, ಅಂಡ್ ಗೊತ್ತಾಗೋದು ಇಲ್ಲ ನೇತ್ರದಾನ ಆಗಿದೆ ಅಂತ ಗೊತ್ತಾಗೋದು ಇಲ್ಲ. ಇದಾದ್ಮೇಲೆ ಅವ್ರು ಯಾವುದೇ ರೀತಿಯ ಕೊನೆಯ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂದ್ರೂ ಸೊ ಯಾವುದೇ ತರ ತೊಂದರೆಗಳು ಆಗೋದಿಲ್ಲ.
5: ಒಬ್ಬ ವ್ಯಕ್ತಿ ಜೀವಂತವಾಗಿದ್ದಾಗ ನೇತ್ರದಾನಕ್ಕೆ ಹೇಗೆ ನೋಂದಾಯಿಸಿಕೊಳ್ಳಬಹುದು?
6: ಸೊ ಅದು ಎರಡು ರೀತಿ ಇರುತ್ತದೆ. ಈಗ ಒಂದು ಆನ್ಲೈನ್ ಮೂಲಕ ಕೂಡ ಮಾಡ್ಕೋಬಹುದು, ನಮ್ಮಲ್ಲಿ QR ಕೋಡ್ ಕೂಡ ಬರುತ್ತೆ. ಸೊ ಅವರು ಎಲ್ಲಿಯೇ ಬೇಕಾದ್ರೂ ಮೊಬೈಲ್ನ ಮೂಲಕ ತಮ್ಮ ಕಣ್ಣುಗಳನ್ನು ನೇತ್ರದಾನ ಮಾಡಲು ಪ್ಲೆಡ್ಜ್ ಮಾಡಬಹುದು. ಇನ್ನೊಂದು ಲೈಕ್ ಫಾರ್ಮ್ಸ್ ಬರುತ್ತೆ, ಸೊ ಅವರ ನೇತ್ರದಾನ ಮಾಡೋದ್ರ ಬಗ್ಗೆ ಅವರ ಇಚ್ಛೆಯನ್ನ ತಿಳಿಸೋದಕ್ಕೆ. ಸೊ ಇದಕ್ಕಿಂತ ಬಹಳ ಮುಖ್ಯವಾದದ್ದು, ಅವರು ನೇತ್ರದಾನವನ್ನು ಮಾಡೋದ್ರ ಬಗ್ಗೆ ಪ್ಲೆಡ್ಜ್ ಮಾಡಿರೋ ವಿಷಯನ ಅವರ ಕುಟುಂಬಸ್ಥರಿಗೆ ಮತ್ತು ಸ್ನೇಹಿತರಿಗೆ ತಿಳಿಸೋದು. ಸೊ ಇದು ಬಹಳ ಮುಖ್ಯ. ಯಾಕಪ್ಪ ಅಂತಂದ್ರೆ, ಲೈಕ್ ನಾಳೆ ದಿನ ಏನಾದ್ರೂ ಆದಾಗ ಸೊ ನಾವು ಐ ಬ್ಯಾಂಕರ್ಸ್ ಬಂದು ಅದನ್ನ ತಿಳಿಯೋ ವಿಷಯ ಗೊತ್ತಾಗೋದಿಲ್ಲ. ಸೊ ಅವರ ಕುಟುಂಬಸ್ಥರೇ ನಮ್ಗೆ ತಿಳಿಸ್ಬೇಕಾಗತ್ತೆ. ಸೊ ಆ ಒಂದು ಕಾರಣಕ್ಕೆ ಸೊ ಅವರು ಅವ್ರ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಇನ್ಫಾರ್ಮ್ ಮಾಡಿರ್ಬೇಕು.
5: ಇದು ಒಳ್ಳೆ ಮಾಹಿತಿ. ದಾನವಾಗಿ ಬಂದ ಕಣ್ಣುಗಳನ್ನು ಎಷ್ಟು ದಿನಗಳ ಕಾಲ ಸಂಗ್ರಹಿಸಿಡಬಹುದು?
6: ಓಕೆ, ಸೊ ನಾವು ಆಗ್ಲೇ ಹೇಳಿದ ಹಾಗೆ 6-8 ಗಂಟೆಗಳ ಒಳಗಡೆ ನಾವು ಕಾರ್ನಿಯನ್ನ ಕಲೆಕ್ಟ್ ಮಾಡಬೇಕು. ಇದಕ್ಕೆ ಕಲೆಕ್ಟ್ ಮಾಡಿ ಪ್ರಿಸರ್ವ್ ಮಾಡ್ಲಿಕ್ಕೆ ಅಂತ ನಮ್ಮಲ್ಲಿ ಕೆಲವೊಂದು ಪ್ರಿಸರ್ವೇಟಿವ್ ಮೀಡಿಯಾಗಳು ಇರ್ತವೆ. ಸೊ ಇದರಲ್ಲಿ ಕಾರ್ನಿಸಾಲ್ ಅಂತ ಒಂದು ಮೀಡಿಯಾ ಇದೆ. ಸೊ ಈ ಒಂದು ಮೀಡಿಯಾದಲ್ಲಿ ನಾವು ಕಣ್ಣುಗಳನ್ನ ಸಂರಕ್ಷಿಸಿದ್ರೆ 14 ದಿನಗಳವರೆಗೆ ನಾವು ಕಾರ್ನಿಯಗಳನ್ನ ಸಂರಕ್ಷಿಸಬಹುದು. ಆದರೆ ನಮ್ಗೆ ಈಗಿರುವಂತಹ ವೇಟಿಂಗ್ ಲಿಸ್ಟ್ ಪ್ರಕಾರ ವಿತಿನ್ 24 ಅವರ್ಸ್ ಕಣ್ಣುಗಳನ್ನ ನಾವು ತಗೊಂಡು ಕೆಲವೇ ಕ್ಷಣ ಅಂದ್ರೆ 24 ಗಂಟೆಗಳ ಒಳಗಡೆ ಅದು ಇನ್ನೊಬ್ಬ ವ್ಯಕ್ತಿಗೆ ಆಪರೇಟ್ ಆಗುತ್ತೆ.
5: ದಾನ ಮಾಡಿದ ಕಣ್ಣುಗಳನ್ನು ಸೂಕ್ತ ವ್ಯಕ್ತಿಗೆ ಜೋಡಿಸುವ ಪ್ರಕ್ರಿಯೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ?
6: ಸೊ ಇದು ಶಸ್ತ್ರಚಿಕಿತ್ಸೆ ಮಾಡೋದು ತುಂಬಾ ಸಮಯ ತಗೊಳ್ಳೋದಿಲ್ಲ, ಇದು ಕೂಡ ಕೇವಲ ಒಂದು ಗಂಟೆಯ ಪ್ರೊಸೀಜರ್. ಸೊ ಫಸ್ಟ್ ಅವರಿಗೆ ಕಾರ್ನಿಯಲ್ ಅಂಧತ್ವ ಇದೆಯಾ ಅಥವಾ ಕ್ಯಾಪೊರೆ ಅಂಧತ್ವ ಇದೆಯಾ ಇದನ್ನ ಚೆಕ್ ಮಾಡಬೇಕಾಗತ್ತೆ. ಸೊ ಬಹಳ ಮುಕ್ತವಾಗಿ ಅದನ್ನ ಎಕ್ಸಾಮಿನೇಷನ್ ಮಾಡ್ತಾರೆ. ಸೊ ಅದಾದ ನಂತರ ಕೆಲವೊಂದು ಮೆಡಿಕಲ್ ಟೆಸ್ಟ್ಗಳು ಮಾಡೋದಿರುತ್ತೆ, ಅದಾದ್ಮೇಲೆ ಕಾರ್ನಿಯಲ್ ಆಪರೇಷನ್ಸ್ ನಡೆಯುತ್ತೆ. ಸೊ ತುಂಬಾ ವೇಟಿಂಗ್ ಲಿಸ್ಟ್ ಅಂತೂ ಇರೋದಿಲ್ಲ. ಸೊ ಲೈಕ್ ನಿಮ್ಗೆ ಕಿಡ್ನಿ ಅಥವಾ ಲಿವರ್ಗೆ ಇರಬೇಕಾದಂತ ಅಷ್ಟು ವೇಟಿಂಗ್ ಪೀರಿಯಡ್ ಇರೋದಿಲ್ಲ, ತುಂಬಾ ಶಾರ್ಟ್ ಟೈಮಲ್ಲಿ ಕಾರ್ನಿಯಲ್ ಇದು ನಡೆಯುತ್ತೆ. ಬಟ್ ಆದ್ರೆ 1 ವಾರಗಳ ಸಮಯ ಅಂತೂ ತಗೊಳ್ಳುತ್ತೆ.
5: ನೇತ್ರದಾನ ಮಾಡಲು ಬಯಸುವವರು ತುರ್ತು ಸಂದರ್ಭದಲ್ಲಿ ಸಂಪರ್ಕಿಸಬೇಕಾದ ಐ ಬ್ಯಾಂಕ್ ನಂಬರ್ ಸಹಾಯವಾಣಿ ನಂಬರ್ ಯಾವುದು?
6: ಸೊ ಮೈಸೂರಿನಲ್ಲಿ LIB MRC ಐ ಹಾಸ್ಪಿಟಲ್ ನ ಸಹಾಯದಿಂದ ನಾವು ಮೈಸೂರಿನಲ್ಲಿ LIB MRC ಐ ರಿಟ್ರಿವಲ್ ಸೆಂಟರ್ ನ ಓಪನ್ ಮಾಡಿದ್ದೀವಿ. ಸೊ ಈ ಒಂದು ಐ ಕಲೆಕ್ಷನ್ ಸೆಂಟರ್ ನ ಮೊಬೈಲ್ ಸಂಖ್ಯೆ 9035755046 9035755046. ಈ ಸಂಖ್ಯೆಗೆ ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು. ಸೊ ನಾವು ಅವೈಲಬಲ್ ಇರ್ತೇವೆ.
5: ನೇತ್ರದಾನದ ಬಗ್ಗೆ ಸಾರ್ವಜನಿಕರಿಗೆ ಮತ್ತು ಯುವ ಜನತೆಗೆ ನೀವು ನೀಡುವ ಸಂದೇಶ ಏನು?
6: ಸೊ ನೇತ್ರದಾನ ಮಹಾದಾನ. ಸೊ ಈ ನಿಟ್ಟಿನಲ್ಲಿ ನಾವು ಎಲ್ಲ ಯುವಕರಿಗೆ ಮತ್ತು ಜನತೆಗೆ ಹೇಳುವಂತ ವಿಷಯ ಏನಪ್ಪ ಅಂದ್ರೆ ನೇತ್ರದಾನ ಮಾಡೋದಕ್ಕೆ ಮುಂದೆ ಬನ್ನಿ. ಯಾಕೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದಂಗೆ 46 ಲಕ್ಷದಷ್ಟು ಜನ ಕಾರ್ನಿಯಾಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸೊ 46 ಲಕ್ಷ ಜನ ಅಂದ್ರೆ ಅಷ್ಟೇ ಇರೋದಿಲ್ಲ, ಅವರ ಕುಟುಂಬಸ್ಥರು ಕೂಡ ಇರ್ತಾರೆ. ಸೊ ಈಗ ಆಲ್ರೆಡಿ ಒಬ್ಬ ವ್ಯಕ್ತಿ ಕಣ್ದಾನಗಳನ್ನ ಮಾಡಿದ್ರೆ ಅದನ್ನ 4 ಜನಗಳಿಗೆ ನಾವು ದೃಷ್ಟಿ ಕೊಡ್ಬೋದು. ಸೊ 4 ಜನಗಳಿಗೆ ದೃಷ್ಟಿ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ 4 ಕುಟುಂಬಗಳಿಗೆ ನಾವು ದೃಷ್ಟಿ ಕೊಡ್ತಾ ಇದೀವಿ ಅಂತ. ಸೊ 4 ಕುಟುಂಬಗಳಿಗೆ ಬಾಳಿನ ಬೆಳಕಾಗಬೇಕು ಅಂದ್ರೆ ನಿಮ್ಮ ನಿರ್ಧಾರ ಬಹಳ ಮುಖ್ಯ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಸೊ ನೇತ್ರದಾನ ಮಾಡಿ ಮಾಡೋದಕ್ಕೆ ನಿಮ್ಮ ಕುಟುಂಬಸ್ಥರಿಗೆ ಅಥವಾ ಹಿರಿಯರಿಗೆ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಸ್ನೇಹಿತರಿಗೆ ಎಲ್ಲರಿಗೂ ಪ್ರೇರೇಪಿಸಿ.
5: ವಯಸ್ಸಾದವರ ಕಣ್ಣುಗಳ ಯೋಗ್ಯತೆ ಹೇಗಿರುತ್ತದೆ?
6: ವಯಸ್ಸಾದಂತ ಕಾಲದಲ್ಲಿ ಕಣ್ಣುಗಳ ಒಂದು ಕ್ವಾಲಿಟಿ ಅಂದ್ರೆ ಅರ್ಹತೆ ಏನಪ್ಪ ಅಂತ ಹೇಳಿದ್ರೆ ತೊಂದರೆ ಇರೋದಿಲ್ಲ. ವಯಸ್ಸಾದಂತ ಕಾಲದಲ್ಲಿ ಮರವಿನ ಕಾಯಿಲೆ ಇರ್ಬೋದು, ಸಹಜವಾದ ವಯೋಮಾನ ಕಾಯಿಲೆಗಳು ಬರುವಂತದ್ದು ಸಹಜ. ಸೊ ಈ ಒಂದು ನಿಟ್ಟಿನಲ್ಲಿ ಯಾವಾಗ್ಲೂ ಕೂಡ ಬಿಸಿಲಿನಲ್ಲಿ ಓಡಾಡ್ತಾ ಇದ್ರೆ ಸೊ ಆದಷ್ಟು ಪ್ರೊಟೆಕ್ಟಿವ್ ಗ್ಲಾಸ್ ಅಂತ ಹೇಳ್ತೀವಿ, ಪ್ರೊಟೆಕ್ಟಿವ್ ಗ್ಲಾಸ್ಗಳನ್ನ ಬಳಸ್ಬೇಕು. ಮತ್ತೆ ಆಗಾಗ ಕಣ್ಣುಗಳನ್ನ ಮೆಟಕ್ಸುವಂಥದ್ದು, ಸೊ ಕಣ್ಣುಗಳನ್ನ ಮೆಟಕ್ಸುವಂಥದ್ದು ತುಂಬಾ ಒಳ್ಳೇದು. ಅತಿ ಹೆಚ್ಚು ನೀರನ್ನು ಕುಡಿಯಬೇಕಾಗುತ್ತೆ. ಇದ್ರ ಜೊತೆಗೆ ವಿಟಮಿನ್ ಎ ಮತ್ತೆ ಸಿ ಇರುವಂತಹ ಅಂಶಗಳು ಅಂದ್ರೆ ಲೈಕ್ ಕ್ಯಾರೆಟ್ ಇರ್ಬೋದು, ಆರೆಂಜ್ ಇರ್ಬೋದು, ಈ ತರ ಒಂದು ವೆಜಿಟೇಬಲ್ಸ್ ಫ್ರೂಟ್ಸ್ ಗಳನ್ನ ಜಾಸ್ತಿ ತಿನ್ನುವಂಥದ್ದು. ಆದಷ್ಟು ಬಿಸಿಲಿಗೆ ಓಡಾಡುವಾಗ ಅಥವಾ ಪೊರೆ ಆಪರೇಷನ್ ಆದಾಗ ಪ್ರೊಟೆಕ್ಟಿವ್ ಗ್ಲಾಸ್ ಗಳನ್ನ ಖಂಡಿತವಾಗಿ ಬಳಸಬೇಕಾಗತ್ತೆ. ಸೊ ಈ ತರ ಬಳಸೋದ್ರಿಂದ ಕಣ್ಣಿನ ಕ್ವಾಲಿಟಿ ಚೆನ್ನಾಗಿರುತ್ತೆ.
5: ಈಗ ದೈನಂದಿನ ಆರೈಕೆ ಹೇಗೆ ಮಾಡಬೇಕು? ಈಗ ವಯಸ್ಸಾದವರು ಗೊತ್ತಿರಲ್ಲ, ಅವರಿಗೆ ಯಾವ್ದು ಸಂದರ್ಶನ ಕೊಡ್ತೀವಿ?
6: ಸೊ ದಿನನಿತ್ಯದಲ್ಲಿ ನಾವು ಕಣ್ಗಳನ್ನ ಯಾವ ರೀತಿ ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇದು ವಯಸ್ಸಾದವರಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ. ಈಗಿನ ಇದರಲ್ಲಿ ಲೈಕ್ 20-20-20 ರೂಲ್ಸ್ ಅಂತ ಹೇಳ್ತೀವಿ ನಾವು. ಸೊ 20-20-20 ರೂಲ್ಸ್ ಅಂತ ಹೇಳಿದ್ರೆ ಪ್ರತಿ ಯಾರು ಯಾರೆಲ್ಲ ಅತಿ ಹೆಚ್ಚು ಸ್ಕ್ರೀನ್ ನ ಬಳಸ್ತಾರೆ ಅಂದ್ರೆ ಮೊಬೈಲ್ ಆಗ್ಬೋದು, ಲ್ಯಾಪ್ಟಾಪ್ ಆಗ್ಬೋದು, ಈ ತರ ವಸ್ತುಗಳನ್ನ ಯಾರೆಲ್ಲ ಬಳಸ್ತಾರೆ, ಈ ತರದವರು ಪ್ರತಿ 20 ನಿಮಿಷಗಳು ಒಂದ್ಸಲ 20 ಅಡಿ ದೂರದಲ್ಲಿರುವ ವಸ್ತುಗಳನ್ನ 20 ಸೆಕೆಂಡ್ಗಳು ನೋಡುವಂಥದ್ದು. ಸೊ ಇದು ಬಹಳ ಒಳ್ಳೆಯದು. ಮತ್ತೆ ಆಗಾಗ ಕಣ್ಣುಗಳನ್ನ ಮಿಟಕ್ಸ್ಬೇಕು. ಸೊ ಜನಗಳು ಈಗಿನ ಕಾಲದಲ್ಲಿ ಲೈಕ್ ಮೊಬೈಲ್ ಸಿಸ್ಟಮ್ ಬಳಸ್ಬೇಕಾದ್ರೆ ಕಣ್ಣನ್ನ ಮಿಟಕ್ಸೋದನ್ನ ತುಂಬಾನೇ ಮರೆತು ಬಿಡ್ತಾರೆ. ಸೊ ಅದನ್ನ ಮಾಡಬೇಕಾಗತ್ತೆ. ಮತ್ತೆ ಕನ್ನಡಕ ಸನ್ ಗ್ಲಾಸಸ್ ಯೂಸ್ ಮಾಡುವಂಥದ್ದು, ಮತ್ತೆ ಕಾಂಟ್ಯಾಕ್ಟ್ ಲೆನ್ಸ್ ಬಳಸ್ತಾ ಇರ್ತಾರೆ. ಯಾರೆಲ್ಲ ಕಾಂಟ್ಯಾಕ್ಟ್ ಲೆನ್ಸ್ ಬಳಸ್ತಾ ಇದ್ದೀರಾ, ಸೊ ಆದಷ್ಟು ಅದನ್ನ ಮುಟ್ಟುವಾಗ ಅಥವಾ ತೆಗಿಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ತೆಗಿಬೇಕಾಗತ್ತೆ. ಈಗಿನ ಇದರಲ್ಲಿ ಓಡಾಡ್ಬೇಕಾದ್ರೆ ಧೂಳು ಈ ತರ ಬೀಳು ತುಂಬಾನೇ ಸಹಜ. ಸೊ ಆತರ ಬಿದ್ದಾಗ ನಾವು ಫಸ್ಟ್ ಮಾಡೋ ಕೆಲಸ ರಬ್ ಮಾಡೋದು, ಉಜ್ಜೋದು. ಸೊ ಆ ಉಜ್ಜೋದು ಅದೆಲ್ಲ ಮಾಡಬಾರ್ದು. ಆದಷ್ಟು ಅದನ್ನ ಒಳ್ಳೆ ನೀರಿನಿಂದ ಕ್ಲೀನ್ ಮಾಡ್ಕೊಳ್ಳೋದು, ಆತರ ಮಾಡೋದು ತುಂಬಾ ಒಳ್ಳೇದು. ಮತ್ತೆ ಆದಷ್ಟು ಮೆಡಿಕಲ್ ಸ್ಟೋರ್ ಗಳಿಂದ ಕಣ್ಣಿನ ಡ್ರಾಪ್ಸ್ ಗಳನ್ನ ತಗೊಳ್ಳೋದನ್ನ ನಿಲ್ಲಿಸಬೇಕು. ಸೊ ಏನೋ ಆಗಿದೆ, ಸಡನ್ ಆಗಿ ಹೋಗಿ ಮೆಡಿಕಲ್ ಸ್ಟೋರ್ ಗಳಲ್ಲಿ ಕೇಳ್ಕೊಂಡು ಡ್ರಾಪ್ಸ್ ಗಳನ್ನ ತಗೊಂಡು
5: ಹಾಕೊಂಡು
6: ಸಲಹೆ ಮೇಲೆ ತಗೊಳ್ಳೋದು ತುಂಬಾನೇ ಒಳ್ಳೆಯದು.
5: ಮೈಸೂರಿನ MRC ಐ ರಿಟೇಲ್ ಸೆಂಟರ್ ಮತ್ತು ಬೆಂಗಳೂರಿನ ಐ ಬ್ಯಾಂಕ್, ಇವುಗಳ ಮುಖ್ಯ ಕಾರ್ಯನಿರ್ವಹಣೆಯೇನು?
6: ಸೊ ಮೈಸೂರಿನ LIB MRC ಐ ರಿಟೇಲ್ ಸೆಂಟರ್, ಸೊ ಈ ಒಂದು ಪ್ರಶ್ನೆ ನೀವು ಕೇಳಿದಾಗ ನನಗೆ ಖಂಡಿತವಾಗಿ MRC ಐ ಹಾಸ್ಪಿಟಲ್ ಅವರಿಗೆ ಧನ್ಯವಾದ ಹೇಳಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಅವರು ನಮಗೆ ಇಲ್ಲಿ ನೇತ್ರದಾನ ರಿಟೇಲ್ ಸೆಂಟರ್ನ ಓಪನ್ ಮಾಡಲಿಕ್ಕೆ ಅವಕಾಶ ಕೊಟ್ಟವರು. ಸೊ ಇಲ್ಲಿ ನೇತ್ರಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ನಾವು 24 ಗಂಟೆಗಳ ಕಾಲ ಇಲ್ಲಿ ಇಟ್ಕೊಳ್ಬಹುದು. ಸೊ ಪ್ರಿಸರ್ವ್ ಮಾಡ್ಬೋದು ಸಮ್ ಎಮರ್ಜೆನ್ಸಿ ಇರುವಂತ ಕಾಲದಲ್ಲಿ. ಆದರೆ ಇಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಏನ್ ಹೇಳ್ತೀವಿ, ಕಣ್ಣಿನ ಮುಕ್ತವಾದ ಎಕ್ಸಾಮಿನೇಷನ್ ಗಳನ್ನ ಮಾಡ್ಲಿಕ್ಕೆ ಇಲ್ಲಿ ಅಷ್ಟು ಅವಕಾಶಗಳಿಲ್ಲ. ಸೊ ಆದ್ರಿಂದ ಇಲ್ಲಿ ಕಲೆಕ್ಟ್ ಆದಂತಹ ಕಣ್ಣುಗಳನ್ನ ಬೆಂಗಳೂರಿಗೆ ಆದಷ್ಟು ಬೇಗ, ಎಷ್ಟು ಬೇಗ ಕಲೆಕ್ಟ್ ಆಗುತ್ತೆ ಅಷ್ಟು ಬೇಗ ಬೆಂಗಳೂರಿಗೆ ಕಳಿಸ್ಕೊಡ್ತಾರೆ. ಸೊ ಬೆಂಗಳೂರಿಗೆ ಐಸ್ಗಳು ಬಂದ ನಂತರ ಅಲ್ಲಿ ಆಗಬೇಕಾದಂಥ ಬ್ಲಡ್ ಟೆಸ್ಟ್ ಇರ್ಬೋದು, ಕಣ್ಣಿನ ಎಕ್ಸಾಮಿನೇಷನ್ಸ್ ಇರ್ಬೋದು, ಅಥವಾ ಫರ್ದರ್ ಇನ್ವೆಸ್ಟಿಗೇಷನ್ ಏನೇನೆಲ್ಲ ಇರುತ್ತೆ ಎಲ್ಲ ಮಾಡಿ ತದನಂತರ ಮೈಸೂರಿನಲ್ಲಿ ಯಾವೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ, ಲೈಕ್ ಅಂದರೆ KR ಹಾಸ್ಪಿಟ್ಲಲ್ಲಿ, JSS ಹಾಸ್ಪಿಟ್ಲ್ಗಳಲ್ಲಿ ಏನೆಲ್ಲ ಕಾರ್ನಿಯಾಗೆ ವೇಟಿಂಗ್ ಇರುತ್ತೆ, ಇಮ್ಮಿಡಿಯೇಟಾಗಿ ಮತ್ತೆ ಇಲ್ಲಿಗೆ ಕಳಿಸ್ಕೊಡ್ತೀವಿ. ಸೊ ಈ ಒಂದು ಕೆಲಸ 24 ಗಂಟೆ ಒಳಗಡೆನೂ ನಡೆಯಬಹುದು ಅಥವಾ 48 ಗಂಟೆಗಳ ಕಾಲ ಆದರೂ ತೆಗೆದುಕೊಳ್ಳುತ್ತದೆ.
5: ನೇತ್ರದಾನ ಬಗ್ಗೆ ತುಂಬಾ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಕೊನೆಯದಾಗಿ ನೇತ್ರದಾನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ?
6: ಸೊ ನೇತ್ರದಾನದ ಬಗ್ಗೆ ನಾವು ಕೊನೆಯದ ಮಾಹಿತಿ ಅಂತ ಹೇಳಿದ್ರೆ, ಸಿ 41 ವರ್ಷಗಳ ಕಾಲ ನಾವು ನೇತ್ರದಾನದ ಪಾಕ್ಷಿಕ ದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಬರ್ತಾ ಇದ್ರು ಕೂಡ ಇನ್ನೂ ಸಹ ನಮ್ಗೆ ಈ ಒಂದು ಅಂಧತ್ವನ ನಿರ್ಮೂಲನೆ ಮಾಡಕ್ ಆಗ್ತಾ ಇಲ್ಲ. ಸೊ ಯಾಕಪ್ಪ ಅಂತ ಹೇಳಿದ್ರೆ ಇದು ಜನರಲ್ಲಿ ಇರೋ ಅರಿವಿನ ಕೊರತೆ. ನಾವೆಷ್ಟೇ ವಿಧ ವಿಧವಾದಂತಹ ಜನಗಳಲ್ಲಿ ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಕೂಡ ಕೊನೆಯಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಜನಗಳಿಗೆ ಜನರಿಗೆ ಈ ಒಂದು ನಿಟ್ಟಲ್ಲಿ ಜಾಗೃತಿ ಕಡಿಮೆ ಇದೆ. ಸೊ ಹಾಗಾಗಿ ಇನ್ನು ಮತ್ತಷ್ಟು ಜನಗಳಲ್ಲಿ ಜಾಗೃತಿ ಹೆಚ್ಚಾಗಲಿ, ಇದ್ರ ಬಗ್ಗೆ ಅರಿವನ್ನ ಮೂಡಿಸ್ಕೊಳ್ಳಿ, ನೇತ್ರದಾನ ಮಾಡೋದಕ್ಕೆ ಬಹಳ ಮುಂದೆ ಬರಲಿ, ಆದಷ್ಟು ಬೇಗ ನಾವು ಈ ಅಂಧತ್ವನ ನಿರ್ಮೂಲನೆ ಮಾಡೋಣ ಅಂತ ಕೇಳ್ಕೊಳ್ತಾ ಧನ್ಯವಾದಗಳನ್ನ ಹೇಳ್ತೀನಿ.
5: ತುಂಬಾ ಉಪಯುಕ್ತ ಮಾಹಿತಿ ಕೊಟ್ಟಿರ, ಧನ್ಯವಾದಗಳು.
6: ಥ್ಯಾಂಕ್ಸ್.

ಜೀವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕಥೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನ ಕಲ್ಯಾಣ.
2: మీకు తెలుసా, ప్రపంచంలోని అనేక అభివృద్ధి చెందిన దేశాల్లో ఉచిత వైద్యం ఎప్పటికీ ఒక కళ. భారత్ లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
3: వ్యక్తికి జమీన్, ఘర్, గహనే యా దూసరా కోయి సామాన్ बीमारी के खर्च में बिकने से बचा है, गिरवी रखने से बचा है, तो ये आयुष्मान भारत की बहुत बड़ी सफलता है.
2: 12 సంవత్సరాల విశ్వాసం, అభివృద్ధి, ప్రజా సంక్షేమం.
4: ఆత్మీయ కేడుగురే, ఇన్ను ముందే నమ్మ నాడి సముదాయ రేడియో కేంద్ర బొమ్మసంద్ర బెంగళూరు మరియు కంచి సంగీత విద్యాలయ ಇವರ ಸಹಯೋಗದಲ್ಲಿ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋ ಪ್ರಸ್ತುತಪಡಿಸುವ ಸಂಗೀತ ಪಾಠ ಪ್ರಸಾರವಾಗಲಿದೆ.
5: ಇವತ್ತಿನ ಸಂಗೀತ ಶಾಲೆಯಲ್ಲಿ ಸಂಗೀತ ಗುರುವಾಗಿ ನಮ್ಮೆಲ್ಲರಿಗೂ ಕೂಡ ಸಂಗೀತ ಹೇಳಿಕೊಳ್ಳಲಿದ್ದಾರೆ ಆಕಾಶವಾಣಿಯ ನಿವೃತ್ತ ಡೆಪ್ಯೂಟಿ ಡೈರೆಕ್ಟರ್ ಹಾಗೂ ಸಂಗೀತ ವಿದ್ವಾಂಸ ಡಾಕ್ಟರ್ ವಾಗೀಶೂರು. ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳಾಗಿ ಸಂಗೀತ ಹಾಡಲಿದ್ದಾರೆ ಡಾಕ್ಟರ್ ಮುರಳೀಧರ್, ಪದ್ಮನಾಭನ್ ಹಾಗೂ ಶ್ರೀಕಾಂತ್ ಇವರು. ಈಗ ದಾಸರ ಪದಗಳು ಮತ್ತು ದೇವರ ನಾಮ ಭರಿತ ಸಂಗೀತ ಶಾಲೆ ಕೇಳೋಣ.
6: ನಮಸ್ತೆ, ನಮಸ್ತೆ, ಬನ್ನಿ ಬನ್ನಿ, ಕೂತ್ಕೊಳ್ಳಿ, ಮಾಸ್ಕ್ ತೆಗೆದ್ಬಿಡಿ, ಇಲ್ಲಿ ಪರವಾಗಿಲ್ಲ. ಶುದ್ಧ ಸಾವೇರಿಯ ಕೃತಿ ಸರ್ವಮಂಗಳಕಾಯೆ ಮೊದಲನೆಯ ಚರಣವನ್ನ ನೋಡಿದ್ದೀವಿ, ಈಗ ಎರಡನೇ ಚರಣ ನೋಡ್ಬೇಕಿವತ್ತು. ಒಂದ್ಸಾರಿ ಮೊದಲಿಂದ ಹಾಡ್ಬಿಟ್ಟು

0: ಬದಿ ನಾನು ಗೊತ್ತು ಬದಿ ಕುಮಾರಿ ಶಿವೇ ಶಂಕರಿ ಶಂಕರಿ ಸ ಅಥವಾ ಚಿಟ್ಟ ಸರ ಹಾಡ್ಬೇಕಾದ್ರೆ ಶಂಕರಿ ಸ
1: ಫ್ಲಾಟ್ ಇರಬೇಕು
0: ಶಂಕರಿ ಸ ಯಾಕೆಂದ್ರೆ ಚಿಟ್ಟ ಸರ ತಗೊಳ್ಳೋಕೆ ಅದು ಚಿಟ್ಟ ಸರ ಇಲ್ಲ ಹಾಡೋದಕ್ಕೆ ಮಂಗಳೇ ಓಕೆ ಎರಡನೇ ಚರಣ ಭುಜಗ ಭೂಷಣ ರಾಣಿ ಭುಜಗ ಭೂಷಣ ರಾಣಿ

ಜಗಭೂಷಣ ರಾಣಿ ಗಜ ಗಮನೆ ಕಲ್ಯಾಣಿ. ಸುಜನಾಬ್ಜ ಗಗನಮಣಿ ಸುಜನಾಬ್ಜ ಸುಜನಾಬ್ಜ ಗಗನಮಣಿ ದುರ್ಗೆ ಶರ್ವಾಣಿ.

ತಂದೆ ವೆಂಕಟೇಶ, ವಿಠಲ ಪದಾಬ್ಜಮಣಿ. ವಿಠಲ ಪದಾಬ್ಜಮಣಿ ಅಜನ ತಂದೆ ವೆಂಕಟೇಶ ವಿಠಲ ಪದಾಬ್ಜಮಣಿ, ಇದು ಅವರಂಕಿದ ತಂದೆ ವೆಂಕಟೇಶ ವಿಠಲ. ನಿಜ ಶಿರದಿ ಧರಿಸಿರುವ ಮಧುರ ವಿಹಾರಿಣಿ, ಇಷ್ಟ ಸಾಹಿತ್ಯ ಹಾಡೋಣ.

0: ಗೊತ್ತಾಗೋದಿಲ್ಲ. ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಇದರಲ್ಲಿ ಚರಣದ ಕಡೆಯ ಎರಡರ ಸಾಲನ್ನು ಮತ್ತೆ ಹಾಡಿ ಪೂರ್ಣವಾಗಿ ಕೃತಿಯನ್ನು ಹಾಡಿ ಮುಗಿಸೋಣ. ನಮಸ್ಕಾರ, ಚೆನ್ನಾಗಿ ಸಾಧನೆ ಮಾಡಿ.
1: ನಮ್ಮ ಸಂಗೀತ ಶಾಲೆ ಕೇಳಿದ್ರಿ. ಇವತ್ತಿನ ಸಂಗೀತ ಶಾಲೆಯಲ್ಲಿ ಸಂಗೀತ ಗುರುವಾಗಿ ಆಕಾಶವಾಣಿಯ ನಿವೃತ್ತ ಡೆಪ್ಯೂಟಿ ಡೈರೆಕ್ಟರ್ ಹಾಗೂ ಸಂಗೀತ ವಿದ್ವಾಂಸ ಡಾಕ್ಟರ್ ವಾಗೀಶ್ ಅವರು ನಮ್ಮೆಲ್ಲರಿಗೂ ಕೂಡ ದೇವರ ನಾಮಗಳು ಹಾಗೂ ದಾಸರ ಪದಗಳನ್ನ ಹೇಳ್ಕೊಟ್ರು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
2: ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮ ನಾಡಿ ಸಮುದಾಯ ರೇಡಿಯೋ ಕೇಂದ್ರ ಬೊಮ್ಮಸಂದ್ರ ಹಾಗೂ ಕಂಚಿ ಸಂಗೀತ ವಿದ್ಯಾಲಯ ಇವರ ಸಹಯೋಗದಲ್ಲಿ ಜ್ಞಾನಧ್ವನಿ ಸಮುದಾಯ ರೇಡಿಯೋ ಪ್ರಸ್ತುತಪಡಿಸಿದ ಸಂಗೀತ ಪಾಠ ಕೇಳಿದಿರಿ.

0: ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಈ ಸಂಚಿಕೆಯಲ್ಲಿ ನೀವು ಕೇಳಲಿದ್ದೀರಿ ಬೀಗಲ್ ಸಾಹಸಯಾನ.
1: ಇನ್ನೂರು ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಮಾಡಿದ ಸಂದರ್ಭದಲ್ಲಿ ಸುಪ್ರಸಿದ್ಧ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಕಥೆಗಳು ಬೀಗಲ್ ಸಾಹಸಯಾನ. ತಾಹಿತಿ ಎನ್ನುವ ಈ ದೇಶವನ್ನು ನೋಡುವುದಕ್ಕೂ ಮೊದಲು ಎಲ್ಲಿಸ್ ಹೇಳುತ್ತಿದ್ದ ಎರಡು ಸಂಗತಿಗಳು ನನಗೆ ಅರ್ಥವೇ ಆಗಿರಲಿಲ್ಲ. ಹಿಂದಿನ ದಿನಗಳಲ್ಲಿ ನಡೆಯುತ್ತಿದ್ದ ಮಾರಕ ಕದನಗಳ ವೇಳೆ ಸೋತ ಪಂಗಡದಲ್ಲಿ ಬದುಕುಳಿದವರು ಬೆಟ್ಟಗಳೇರಿ ಹೋಗುತ್ತಿದ್ದರು. ಅಲ್ಲಿಂದ ಕೆಲವೇ ಕೆಲವರು ನೂರಾರು ಜನರನ್ನು ತಡೆಗಟ್ಟುತ್ತಿದ್ದರು ಎಂದು ಆತ ಹೇಳಿದ್ದ. ಆ ಹಳೆಯ ಮರವಿದ್ದ ಕಡೆಯಲ್ಲಿ ಅರೆ ಡಜನ್ ಮಂದಿ ತಾಹಿತಿಯನ್ನರು ಇದ್ದರೂ ಸಾವಿರಾರು ಮಂದಿಯ ಸೈನ್ಯವನ್ನು ಹಿಮ್ಮೆಟ್ಟಿಸಬಹುದಿತ್ತು. ಎರಡನೆಯ ವಿಷಯ, ಕ್ರಿಶ್ಚಿಯನ್ ಧರ್ಮವನ್ನು ಪರಿಚಯಿಸಿದ ನಂತರವೂ ನಾಗರಿಕರಿಗೆ ಗೊತ್ತೇ ಇಲ್ಲದಂತಹ ಗುಪ್ತ ಪರ್ವತದ ನೆಲೆಗಳಲ್ಲಿ ಕಾಡು ಜನರು ಇದ್ದರು ಎನ್ನುವುದು. ನವೆಂಬರ್ 20, ನಾವು ಬೆಳಗ್ಗೆ ಬೇಗನೆ ಎದ್ದು ಹೊರಟವರು ಮಧ್ಯಾಹ್ನದ ಹೊತ್ತಿಗೆ ಮಟವಾಯಿಯನ್ನ ತಲುಪಿದೆವು. ಹಾದಿಯಲ್ಲಿ ನಾವು ಕಟ್ಟುಮಸ್ತಾದ ವ್ಯಾಪಾರಿ ಜನರ ಗುಂಪೊಂದನ್ನು ಭೇಟಿಯಾದೆವು. ಅವರು ಕಾಡು ಬಾಳೆಯನ್ನು ಹುಡುಕಿ ನಡೆದಿದ್ದರು. ನೀರಿನ ಕೊರತೆಯಿಂದಾಗಿ ಹಡಗನ್ನು ಪಪಾವ ಬಂದರಿಗೆ ಕೊಂಡೊಯ್ಯಲಾಗಿತ್ತು. ಆ ಕೂಡಲೇ ನಾನು ಅಲ್ಲಿಗೆ ನಡೆದೆ. ಅದು ಒಂದು ಸುಂದರ ತಾಣ. ಕೊಲ್ಲಿಯ ಸುತ್ತಲೂ ದಿಬ್ಬಗಳು ಸುತ್ತುವರೆದಿದ್ದವು. ನೀರು ಸರೋವರದಲ್ಲಿದ್ದಂತೆ ನಯವಾಗಿತ್ತು. ಕೃಷಿ ಮಾಡಿದ ಭೂಮಿ ಬೆಳೆಯಿಂದ ಸಮೃದ್ಧವಾಗಿದ್ದು ನಡು ನಡುವೆ ಇದ್ದ ಗುಡಿಸಲುಗಳಲ್ಲಿ ಕೆಲವು ನೀರಿನಂಚನ್ನೂ ತಾಕುವಂತಿದ್ದುವು. ಈ ದ್ವೀಪಗಳನ್ನು ತಲುಪುವ ಮುನ್ನ ನಾನು ವೈವಿಧ್ಯಮಯವಾದ ವೃತ್ತಾಂತಗಳನ್ನು ಓದಿದ್ದೆನಾದ್ದರಿಂದ ನೇರವಾಗಿ ನಾನು ಕಂಡದ್ದರ ಹಿನ್ನೆಲೆಯಲ್ಲಿ ಇಲ್ಲಿನವರ ನೈತಿಕತೆಯ ಬಗ್ಗೆ ಅಭಿಪ್ರಾಯ ತಳೆಯಬೇಕೆಂದಿದ್ದೆ. ಹೀಗೆ ತೀರ್ಪು ನೀಡುವುದು ಅಪಕ್ವವೇ ಸರಿ, ಏಕೆಂದರೆ ಮೊದಲ ನೋಟದಿಂದ ತಳೆಯುವ ಅಭಿಪ್ರಾಯಗಳು ಆ ಹಿಂದೆ ಕೂಡಿಸಿಕೊಂಡಿದ್ದ ಕಲ್ಪನೆಗಳಿಂದ ಪ್ರಭಾವಿತವಾಗಿರುತ್ತವಷ್ಟೇ. ಎಲ್ಲಿಸನ ಪಾಲಿನೇಷಿಯನ್ ಅನ್ವೇಷಣೆಗಳಿಂದ ನನ್ನ ಅಭಿಪ್ರಾಯಗಳು ರೂಪುಗೊಂಡಿದ್ದುವು. ಅವನದ್ದು ನಿಜಕ್ಕೂ ಸ್ವಾರಸ್ಯಕರವಾದ ಹಾಗೂ ಅಮೋಘವಾದ ಕೆಲಸ. ಇನ್ನು ಬೀಚಿಯ ಪ್ರವಾಸ ಕಥನವೋ ಅವನಿಗೆ ಅನುಕೂಲಕರವಾದ ದೃಷ್ಟಿಕೋನವೇ ಆಗಿದ್ದುವು. ಕೋಜೆಬಿಯ ದೃಷ್ಟಿಕೋನವು ಇಡೀ ಮಿಷನರಿ ವ್ಯವಸ್ಥೆಯನ್ನು ಬಲವಾಗಿ ಎದುರಿಸುವಂತದ್ದು. ಈ ಮೂರು ಕಥನಗಳನ್ನು ಓದಿಕೊಂಡವರು ತಾಹಿತಿಯಲ್ಲಿನ ಸದ್ಯದ ಪರಿಸ್ಥಿತಿಯನ್ನು ಬಹುಮಟ್ಟಿಗೆ ನಿಖರವಾಗಿ ಅರಿತುಕೊಂಡಿರುತ್ತಾರೆ ಎನ್ನುವುದು ನನ್ನ ಅನಿಸಿಕೆ. ಆದರೆ ಕೊನೆಯ ಇಬ್ಬರು ವಿದ್ವಾಂಸರ ಅನಿಸಿಕೆಗಳಿಂದ ನನಗೆ ಕಂಡದ್ದು ಒಂದು ಖಂಡಿತವಾಗಿಯೂ ತಪ್ಪೇ ಆಗಿತ್ತು. ತಾಹಿತಿಯನ್ನರು ದುಃಖಿ ಸಮುದಾಯವೆಂದು ಮಿಷನರಿಗಳ ಭಯದಲ್ಲಿಯೇ ಬದುಕುವವರೆನ್ನುವ ಅನಿಸಿಕೆ ಇದು. ಭಯ ಹಾಗೂ ಗೌರವ ಎರಡೂ ಒಂದೇ ಎಂಬ ಗೊಂದಲವಿಲ್ಲದಿದ್ದರೆ ಮಿಷನರಿಗಳ ಬಗೆಗಿನ ಭಯದ ಲವಲೇಶವನ್ನು ನಾನು ಈ ಪಂಗಡದವರಲ್ಲಿ ಕಾಣಲಿಲ್ಲ. ಇಲ್ಲಿನ ಜನರಲ್ಲಿ ಕಾಣುವ ಖುಷಿ, ಸಂತಸದ ಅರ್ಧದಷ್ಟನ್ನೂ ಅತೃಪ್ತಿಯೇ ಸಾಮಾನ್ಯವಾಗಿ ಬಿಟ್ಟಿರುವ ಯುರೋಪಿನ ಜನತೆಯಲ್ಲಿ ಹೆಕ್ಕಲು ಆಗುವುದಿಲ್ಲ. ಕೊಳಲು ವಾದನ ಹಾಗೂ ಕುಣಿತದ ನಿಷೇಧವನ್ನು ಮೂರ್ಖತನದ ತಪ್ಪು ನಿರ್ಧಾರ ಎಂದು ಪರಿಗಣಿಸಲಾಗುತ್ತದೆ. ಪ್ರೆಸ್ಟಿಟೇರಿಯನ್ ವಿಧಿಯಂತೆ ಧಾರ್ಮಿಕ ಚಟುವಟಿಕೆಗಳಿಗಾಗಿ ವಾರಾಂತ್ಯದ ರಜೆ ನೀಡುವುದನ್ನು ಹೆಚ್ಚು ಕಡಿಮೆ ಹೀಗೆಯೇ ಭಾವಿಸಲಾಗುತ್ತದೆ. ಈ ದ್ವೀಪಗಳಲ್ಲಿ ನಾನು ಇದ್ದ ದಿನಗಳ ಸಂಖ್ಯೆಯಷ್ಟು ವರ್ಷಗಳ ಕಾಲ ವಾಸವಿದ್ದವರು ಹೇಳುವುದನ್ನು ವಿರೋಧಿಸಿ ನಾನೇನನ್ನು ಹೇಳಲಾರೆ. ಒಟ್ಟಾರೆ ಇಲ್ಲಿನ ನಿವಾಸಿಗಳ ಧರ್ಮ ಹಾಗೂ ನೈತಿಕತೆಯು ಬಹಳ ವಿಶ್ವಾಸಾರ್ಹವಾದದ್ದು. ಕೋಟ್ಸೆಯಂತೆಯೇ ಮಿಷನರಿ ವ್ಯವಸ್ಥೆಯನ್ನು ಅದರಿಂದುಂಟಾದ ಪರಿಣಾಮಗಳನ್ನು ಉಗ್ರವಾಗಿ ಪ್ರತಿಭಟಿಸುವ ಹಲವರು ಇದ್ದಾರೆ. ಇವರು ದ್ವೀಪಗಳ ಇಂದಿನ ಪರಿಸ್ಥಿತಿಯನ್ನು 20 ವರ್ಷಗಳ ಹಿಂದೆ ಇದ್ದ ಸ್ಥಿತಿಗೆ ಎಂದಿಗೂ ಹೋಲಿಸುವುದಿಲ್ಲ. ಹೋಗಲಿ, ಇಂದು ಯುರೋಪಿನಲ್ಲಿ ಇರುವ ಸ್ಥಿತಿಗೂ ಹೋಲಿಸದೆ ಧಾರ್ಮಿಕ ಗ್ರಂಥಗಳು ತಿಳಿಸುವ ಅತ್ಯುನ್ನತ ಆದರ್ಶಗಳಿಗೆ ಹೋಲಿಸಿ ವಿಮರ್ಶಿಸುತ್ತಾರಷ್ಟೇ. ಯೇಸುವಿನ 12 ದೂತರೇ ತರಲು ಸೋತಂತಹ ಬದಲಾವಣೆಗಳನ್ನು ಮಿಷನರಿಗಳು ತರಬೇಕೆಂದು ನಿರೀಕ್ಷಿಸುತ್ತಾರೆ. ಮಿಷನರಿಗಳು ತಂದಿರುವ ಪರಿವರ್ತನೆಯನ್ನು ಶ್ಲಾಘಿಸುವ ಬದಲಿಗೆ ಈ ಉನ್ನತ ಆದರ್ಶ ಸ್ಥಿತಿಯಿಂದ ಜನರು ಎಷ್ಟು ದೂರವಿದ್ದಾರೆಂಬುದನ್ನು ಗಮನಿಸಿ ಆ ದೋಷವನ್ನು ಮಿಷನರಿಗಳಿಗೆ ಹೊರಿಸಿಬಿಡುತ್ತಾರೆ. ಪೂಜಾರಿಗಳ ವ್ಯಕ್ತಿ ಆರಾಧನೆಯ ಪ್ರಭಾವವನ್ನು ಒಂದೋ ನೆನಪಿಸಿಕೊಳ್ಳುವುದೇ ಇಲ್ಲ, ಇಲ್ಲವೇ ಮರೆತು ಬಿಡುತ್ತಾರೆ. ಪ್ರಪಂಚದ ಬೇರೆಲ್ಲೂ ಇಲ್ಲದಂತಹ ಶಿಶು ಹತ್ಯೆಯ ವ್ಯವಸ್ಥೆ ಈ ಪ್ರದೇಶದಲ್ಲಿತ್ತು. ಉಗ್ರ ಕಾಳಗಗಳಲ್ಲಿ ಹೆಣ್ಣು ಮಕ್ಕಳು ಯಾರನ್ನೂ ಬಿಡದಂತೆ ರಕ್ತಪಾತವಾಗುತ್ತಿದ್ದುವು. ಇವೆಲ್ಲವನ್ನು ಈಗ ನಿಷೇಧಿಸಲಾಗಿದೆ. ಕ್ರಿಶ್ಚಿಯನ್ ಧರ್ಮವನ್ನು ಪರಿಚಯಿಸಿದಾಗಿನಿಂದಲೂ ಮದ್ಯಪಾನ, ಅಪ್ರಾಮಾಣಿಕತೆ ಹಾಗೂ ಲಂಪಟತನಗಳು ಕಡಿಮೆಯಾಗಿವೆ. ಪ್ರವಾಸಿಯೊಬ್ಬ ಇದನ್ನೆಲ್ಲ ಮರೆತನೆಂದರೆ ಅದು ಅಕ್ಷಮ್ಯವಾದ ಕೃತಜ್ಞತೆಯೇ ಸರಿ. ಏಕೆಂದರೆ ಯಾವುದಾದರೂ ಅಪರಿಚಿತ ನಾಡಿನಲ್ಲಿ ಹಡಗು ದಿಕ್ಕೆಟ್ಟು ನಿಂತಾಗ ಆತ ಖಂಡಿತವಾಗಿಯೂ ಮಿಷನರಿಗಳು ಕಲಿಸಿದ ಈ ಪಾಠಗಳು ಅಲ್ಲಿಯೂ ಇರಲಪ್ಪ ಎಂದು ಪ್ರಾರ್ಥಿಸುತ್ತಾನೆ. ನೈತಿಕತೆಯ ಪ್ರಶ್ನೆಯ ವಿಷಯದಲ್ಲಿ ಬಹುತೇಕ ಮಹಿಳೆಯರು ಅಪವಾದವೆಂದು ಹೇಳಲಾಗುತ್ತದೆ. ಅವರನ್ನು ದೂರುವ ಮೊದಲು ಕ್ಯಾಪ್ಟನ್ ಕುಕ್ ಮತ್ತು ಮಿಸ್ಟರ್ ಬ್ಯಾಂಕ್ಸ್ ವಿವರಿಸಿದ ಕೆಲವು ಘಟನೆಗಳನ್ನು ನೆನಪಿಸಿಕೊಳ್ಳುವುದು ಒಳ್ಳೆಯದು. ಆ ಘಟನೆಗಳಲ್ಲಿ ಅಜ್ಜಿಯರು ಹಾಗೂ ತಾಯಂದಿರು ಪಾಲ್ಗೊಂಡಿದ್ದರು. ಯುರೋಪಿನ ಮಹಿಳೆಯರಲ್ಲಿ ಅನೈತಿಕತೆ ಕುರಿತು ಮಾತನಾಡುವಾಗ ಪ್ರತಿ ಮಹಿಳೆಯ ನೈತಿಕ ನಡವಳಿಕೆಯಲ್ಲಿ ಎಷ್ಟು ಅವಳ ತಾಯಿಯ ನಡವಳಿಕೆಯ ಪ್ರಭಾವದಿಂದ ಬಂದಿದ್ದು, ಎಷ್ಟು ಧರ್ಮದ ವಿಶ್ವಾಸದಿಂದ ಉಂಟಾಗಿದ್ದು ಎನ್ನುವುದನ್ನು ಪರಿಗಣಿಸಬೇಕಾಗುತ್ತದೆ. ಆದರೆ ಹೀಗೆಲ್ಲ ಚಿಂತಿಸುವವರ ಜೊತೆ ವಾದಿಸುವುದು ವ್ಯರ್ಥ ಆಲಾಪವೇ ಸರಿ. ಲಂಪಟತನ ಮೊದಲಿನಷ್ಟು ಮುಕ್ತವಾಗಿಲ್ಲದೆ ಇರುವುದನ್ನು ಕಂಡವರು ತಾವು ಪಾಲಿಸಲು ಇಷ್ಟಪಡದಂತಹ ನೈತಿಕ ನಡವಳಿಕೆಯಿಂದಾಗಿ ಎಂದಾಗಲಿ, ಅಥವಾ ತಾವು ದ್ವೇಷಿಸುವ ಇಲ್ಲವೇ ಅವಗಣಿಸುವ ಧರ್ಮದಿಂದಾಗಿ ಈ ಸ್ಥಿತಿ ಬಂದಿದೆ ಎಂದು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಎನ್ನುವುದು ನನ್ನ ಅನಿಸಿಕೆ. ಭಾನುವಾರ ದಿನಾಂಕ 22, ರಾಣಿಯು ವಾಸಿಸುವ ಪೇಪಿಯೆಟೆ ಬಂದರನ್ನು ಈ ದ್ವೀಪಗಳ ರಾಜಧಾನಿ ಎನ್ನಬಹುದು. ಅದು ಆಡಳಿತದ ಕೇಂದ್ರ ಸ್ಥಾನವೂ ಕೂಡ, ನೌಕಾಯಾನದ ಪ್ರಮುಖ ಸ್ಥಾನ. ಇವತ್ತು ದೇವರ ಪ್ರಾರ್ಥನೆಗೆಂದು ಕ್ಯಾಪ್ಟನ್ ಫಿಟ್ಸ್ ರಾಯ್ ಅಲ್ಲಿಗೊಂದು ತಂಡವನ್ನು ಕೊಂಡೊಯ್ದಿದ್ದ. ಪ್ರಾರ್ಥನೆ ಮೊದಲು ತಾಹಿತಿಯಲ್ಲಿಯೂ ಅನಂತರ ನಮ್ಮ ಭಾಷೆಯಲ್ಲಿಯೂ ನಡೆಯಿತು. ದ್ವೀಪದ ಪ್ರಮುಖ ಮಿಷನರಿಗಳಲ್ಲೊಬ್ಬನಾದ ಮಿಸ್ಟರ್

0: ರಿಚರ್ಡ್ ಪ್ರಾರ್ಥನೆಯನ್ನು ನಡೆಸಿಕೊಟ್ಟರು. ಪ್ರಾರ್ಥನಾ ಮಂದಿರವು ಚೆನ್ನಾಗಿ ಗಾಳಿಯಾಡುವ ಮರದ ತೆರೆದ ಹಂದರವಾಗಿತ್ತು. ಶುಚಿರ್ಭೂತರಾದ ಎಲ್ಲ ವಯಸ್ಸಿನ ಗಂಡು ಹೆಣ್ಣುಗಳಿಂದ ಅದು ತುಂಬಿ ತುಳುಕಿತ್ತು. ನನ್ನ ಬಗ್ಗೆ ಅವರು ತೋರಿಸಿದ ಕಾಳಜಿಯಿಂದ ನನಗೆ ನಿರಾಶೆಯಾಯಿತೆನ್ನಿ. ಬಹುಶಃ ಅದು ನನ್ನ ಅತಿಯಾದ ನಿರೀಕ್ಷೆಯಿಂದ ಇರಬೇಕು. ಮೇಲ್ನೋಟಕ್ಕೆ ಇಂಗ್ಲೆಂಡಿನ ಯಾವುದೇ ಚರ್ಚಿನಲ್ಲಿ ಇರುವಂತೆಯೇ ಆ ದೃಶ್ಯ ತೋರುತ್ತಿತ್ತು. ಶ್ಲೋಕಗಳು ಸುಶ್ರಾವ್ಯವಾಗಿದ್ದುವು, ಆದರೆ ಭಾಷಣ ಮಾತ್ರ ಕೇಳಲು ಹಿತವಾಗಿರಲಿಲ್ಲ. ನಿರರ್ಗಳವಾಗಿ ಮಾತಿದ್ದರೂ ನಡು ನಡುವೆ ಟಟಟ ಮಟಾಮಾಯಿ ಎಂತಲೋ ಶಬ್ದಗಳು ಮರುಕಳಿಸುತ್ತಿದ್ದುದು ಏಕತಾನವೆನ್ನಿಸಿದುವು. ಇಂಗ್ಲಿಷಿನಲ್ಲಿ ಪ್ರಾರ್ಥನೆ ಮುಗಿದ ಮೇಲೆ ತಂಡವು ಮಟಾವಾಯಿಗೆ ಮರಳಿತು. ಸಮುದ್ರ ತೀರದ ಗುಂಟ, ಕೆಲವೊಮ್ಮೆ ಸುಂದರವಾದ ಮರಗಳ ನೆರಳಿನಲ್ಲಿ ನಡೆದದ್ದು ಹಿತವಾಗಿತ್ತು. 2 ವರ್ಷಗಳ ಹಿಂದೆ ಇಂಗ್ಲಿಷರಿಗೆ ಸೇರಿದ್ದ ಪುಟ್ಟ ಹಡಗೊಂದನ್ನು ಇಲ್ಲಿನ ಸಣ್ಣ ದ್ವೀಪವೊಂದರ ನಿವಾಸಿಗಳು ದರೋಡೆ ಮಾಡಿದ್ದರು. ಆಗ ಆ ದ್ವೀಪಗಳು ತಾಹಿತಿಯ ರಾಣಿಯ ಆಡಳಿತಕ್ಕೊಳಪಟ್ಟಿದ್ದುವು. ಆಕೆಯ ಕೆಲವು ಅವಿವೇಕಿ ಆದೇಶಗಳಿಂದ ಪ್ರೇರಿತರಾಗಿ ದ್ವೀಪವಾಸಿಗಳು ಹಾಗೆ ಮಾಡಿದ್ದರನ್ನಲಾಗಿತ್ತು. ಹೀಗಾಗಿ ಬ್ರಿಟಿಷರು ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದರು. ಇದಕ್ಕಾಗಿ ಕಳೆದ ಸೆಪ್ಟೆಂಬರ್ ವೇಳೆಗೆ $3,000 ಮೊತ್ತವನ್ನು ನೀಡಬೇಕೆನ್ನುವ ಒಪ್ಪಂದವೂ ಆಗಿತ್ತು. ಲಿಮಾದಲ್ಲಿದ್ದ ಸೇನಾ ನಾಯಕರು ಈ ಋಣದ ಬಗ್ಗೆ ಕುರಿತು ವಿಚಾರಿಸುವಂತೆ ಕ್ಯಾಪ್ಟನ್ ಫಿಟ್ಜ್‌ರಾಯರಿಗೆ ಹೇಳಿದ್ದ. ಅದು ಪಾವತಿಯಾಗದಿದ್ದಲ್ಲಿ ಕಾರಣವನ್ನಾದರೂ ತಿಳಿಯಲು ಹೇಳಿದ್ದ. ಅದರಂತೆಯೇ ಕ್ಯಾಪ್ಟನ್ ಫಿಟ್ಜ್‌ರಾಯ್ ರಾಣಿ ಪೊಮಾರೆಯ ಜೊತೆ ಮಾತುಕತೆಗೆಂದು ಸಮಯ ಕೇಳಿದ. ಫ್ರೆಂಚರು ಆಕೆಯ ಬಗ್ಗೆ ಕೆಟ್ಟದಾಗಿ ನಡೆದುಕೊಂಡ ನಂತರದ ಸಭೆ ಇದಾಗಿತ್ತು. ಋಣದ ಕುರಿತು ಚರ್ಚಿಸಲು ಒಂದು ದರ್ಬಾರು ನಡೆಯಿತು. ರಾಣಿ ಹಾಗೂ ದ್ವೀಪದ ಎಲ್ಲ ಪಂಗಡಗಳ ಮುಖಂಡರೂ ಸೇರಿದ್ದರು. ಅಲ್ಲೇನಾಯಿತು ಎಂದು ನಾನು ವಿವರಿಸುವುದಿಲ್ಲ. ಕ್ಯಾಪ್ಟನ್ ಫಿಟ್ಜ್‌ರಾಯ್ ಹೇಳಿದ ಪ್ರಕಾರ ಹಣ ಪಾವತಿ ಆಗಿರಲಿಲ್ಲ. ಅದಕ್ಕೆ ಅವರು ಕೊಟ್ಟ ಕಾರಣಗಳು ನಂಬುವಂತಿರಲಿಲ್ಲವಾದರೂ ಎರಡೂ ಕಡೆಯವರ ಸನ್ನಡತೆ, ತರ್ಕ, ತಾಳ್ಮೆ, ಬಿಚ್ಚು ಮನಸ್ಸಿನ ಮಾತುಕತೆ ಹಾಗೂ ಸಮಸ್ಯೆಗೆ ಪರಿಹಾರ ಹುಡುಕಿದ ರೀತಿ ಅಚ್ಚರಿಗೊಳಿಸಿದುವು. ಕೊರತೆ ಬಿದ್ದ ಹಣವನ್ನು ಎಲ್ಲ ಮುಖಂಡರೂ ಸೇರಿ ಚಂದ ಎತ್ತಿ ಪೂರ್ತಿಗೊಳಿಸುವುದಾಗಿ ವಾಗ್ದಾನ ಮಾಡಿದರು. ದೂರದ ಯಾವುದೋ ದ್ವೀಪದ ಕಿಡಿಗೇಡಿಗಳ ಕೃತ್ಯಕ್ಕೆ ಇವರ ಆಸ್ತಿಗಳನ್ನು ತ್ಯಾಗ ಮಾಡುವುದು ಕಷ್ಟವೇ ಎಂದು ಫಿಟ್ಜ್‌ರಾಯ್ ಹೇಳಿದ. ಅದಕ್ಕೆ ಅವರು ಪೋಮಾರೆ ತಮ್ಮ ರಾಣಿಯೆಂದೂ ಈ ಕಷ್ಟಕಾಲದಲ್ಲಿ ಆಕೆಗೆ ತಾವೆಲ್ಲರೂ ನೆರವಾಗಲು ತೀರ್ಮಾನಿಸಿರುವುದಾಗಿಯೂ ಹೇಳಿದರು. ಈ ತೀರ್ಮಾನ ಹಾಗೂ ಅದರ ಅನುಷ್ಠಾನ ಹೇಗೆಂಬುದನ್ನು ಮರುದಿನ ಬೆಳಗ್ಗೆಯೇ ಒಂದು ಪುಸ್ತಕದಲ್ಲಿ ಬರೆದಿಡಲಾಯಿತು. ಇದು ಎಲ್ಲರಿಗೂ ಹಿತವೆನ್ನಿಸುವ ಸಭೆಯ ಅಂತ್ಯವಾಗಿತ್ತು.
1: ಇದು ಇಂದಿನ ಜಾಣಸುದ್ದಿ. ಜಾಣಸುದ್ದಿಯ ಬಗ್ಗೆ ನಿಮ್ಮ ಪ್ರತಿಕ್ರಿಯೆಗಳನ್ನ ವಾಟ್ಸಪ್ ಮೂಲಕ ಅಥವಾ ವಾಯ್ಸ್ ಮೆಸೇಜ್ ಮೂಲಕ 9886640328 ಈ ನಂಬರಿಗೆ ಕಳಿಸಿಕೊಡಬಹುದು. ಈ ಸಂಚಿಕೆಯಲ್ಲಿ ಧ್ವನಿ ನೀಡಿದವರು ಶ್ರೀಮತಿ ಭಾರತಿ, ರಚನೆ ಕೊಳ್ಳೇಗಾಲ ಶರ್ಮಾ.
2: ಇದುವರೆಗೂ ಜಾಣಸುದ್ದಿ ಕೇಳಿದಿರಿ. ಪ್ರಿಯ ಕೇಳುಗರೇ, ಇಲ್ಲಿಗೆ ನಮ್ಮ ನಿಲಯದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರ ಸಂಜೆ 5 ಗಂಟೆಗೆ. ಜ್ಞಾನಧ್ವನಿ ಸಮುದಾಯ ರೇಡಿಯೋದ ಕಾರ್ಯಕ್ರಮಗಳನ್ನು ಆಪ್ ಮೂಲಕವೂ ಸಹ ಕೇಳಬಹುದು. ನಮಸ್ಕಾರ, ಶುಭ ದಿನ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ PCMB, PCMC ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿ

ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರೂಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕಥೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಹೆಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/

store/apps/details?ID=ATCMET Radio

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ?

0: ಪರಿಹಾರಗಳೇನು? ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರು ಆಗಿದ್ದ ಡಾಕ್ಟರ್ ಹೆಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್,

0: ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

0: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
1: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರೂಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಮಸ್ಕಾರ, ಇದು ಜ್ಞಾನಧ್ವನಿ ತರಂಗಾಂತರ 90.8 FM ಗೋಪಾಲಸ್ವಾಮಿ ಶಿಶು ವಿಹಾರ ಹಾಗೂ ಮಹಾರಾಜ ಎಜುಕೇಷನ್ ಟ್ರಸ್ಟ್ ಸಮರ್ಪಣೆ. ಶಿಕ್ಷಣ, ವಿಜ್ಞಾನ, ಆರೋಗ್ಯ, ಸಂಗೀತಗಳ ಮೇಳ. ಈಗ ವಂದೇ ಮಾತರಂ.

ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋ ಕೇಳುಗರಿಗೆಲ್ಲ ನಮಸ್ಕಾರ, ಶುಭ ಸಂಜೆ. ಪ್ರಿಯ ಕೇಳುಗರೇ, ಇದು ಮೈಸೂರು ನಗರದ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಇನ್ನು ಮುಂದೆ 5:05 ಸುಮಧುರ ಭಾವಗೀತೆಗಳು, 5:15 ಬದುಕು ಬೆಳಕು, 5:25 ಚಿಂತನೆ ಪ್ರಾರ್ಥನೆ, 5:30 ಜಾನಪದ ಗೀತೆಗಳು, 5:45 ಶ್ರೀವತ್ಸ ಜೋಶಿಯವರ ತಿಳಿರು ತೋರಣ, 6:20 ಪುಸ್ತಕ ಪರಿಚಯ ಹಾಗೂ 6:50 ಜಾಣಸುದ್ದಿ ಪ್ರಸಾರವಾಗಲಿದೆ.

ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದನಿಗಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ.
1: ಮಾನವನ ಆಶೋತ್ತರಗಳು, ಸುಖ ದುಃಖ, ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕಥೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಹೆಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
2: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ, ಅಂದ್ರೆ ಬರೋಬ್ಬರಿ 8 crore ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
3: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ, ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
2: 12 ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
0: ಪ್ರಿಯ ಕೇಳುಗರೇ, ಇದೀಗ ಮನ್ನಾರ್ ಕೃಷ್ಣರಾವ್ ಅವರ ಬದುಕು ಬೆಳಕು, ಪ್ರಸಿದ್ಧ ವ್ಯಕ್ತಿಗಳ ರಸಪ್ರಸಂಗಗಳು ಪ್ರಸಾರವಾಗಲಿದೆ. ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.

ಸು ಮನ್ನಾರ್ ಕೃಷ್ಣರಾವ್ ಅವರ ಬದುಕು ಬೆಳಕು ಭಾಗ 7 ಯಶಸ್ಸು ಮತ್ತು ಅವಕಾಶ. ಸರ್ದಾರ್ ಕೆ ಎಂ ಪಣಿಕ್ಕರ್ ಒಬ್ಬ ಯಶಸ್ವಿ ವ್ಯಕ್ತಿ. ಅವರೊಬ್ಬ ವಿದ್ವಾಂಸ, ಲೇಖಕ, ಇತಿಹಾಸಜ್ಞ, ಪತ್ರಿಕೋದ್ಯಮಿ, ರಾಜ್ಯದ ದಿವಾನ ಮತ್ತು ಭಾರತದ ರಾಯಭಾರಿಯಾಗಿ ಯಶಸ್ಸು ಗಳಿಸಿದವರು. ಒಬ್ಬ ವ್ಯಕ್ತಿಯ ಯಶಸ್ಸಿನಲ್ಲಿ ಚಾನ್ಸ್ ಅಥವಾ ಆಕಸ್ಮಿಕ ಘಟನೆ, ಆಪರ್ಚುನಿಟಿ ಅಥವಾ ಅವಕಾಶ, ಇದರ ಪಾತ್ರ ಬಹಳ ದೊಡ್ಡದು ಎನ್ನುತ್ತಾರೆ ಪಣಿಕ್ಕರ್. ನಿಜ, ಜೀವನದ ಯಶಸ್ಸಿಗೆ ದೃಢ ನಿರ್ಧಾರ, ಪರಿಶ್ರಮ ಹಾಗೂ ಶಿರ ಮತ್ತು ಹೃದಯದ ಕೆಲವು ವಿಶಿಷ್ಟ ಗುಣಗಳು ಅತಿ ಅವಶ್ಯಕ. ಆದರೆ ಇವೆಲ್ಲವೂ ಇದ್ದು ಸರಿಯಾದ ಅವಕಾಶ ಸಿಗದೇ ಹೋದರೆ ಮತ್ತು ಅದೃಷ್ಟ ಅಥವಾ ಅನುಕೂಲಕರ ಸಂದರ್ಭಗಳು ಒದಗಿ ಬರದೇ ಹೋದರೆ ವ್ಯಕ್ತಿಯು ಯಶಸ್ಸನ್ನು ಗಳಿಸಲಾರ. ಅದಕ್ಕೆ ಸಾಕ್ಷಿಯಾಗಿ ತಮ್ಮ ಜೀವನವನ್ನೇ ಉದಾಹರಿಸುತ್ತಾರೆ ಪಣಿಕ್ಕರ್ ಅವರು. ಪಣಿಕ್ಕರ್ ಬಾಲ್ಯದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ ಆಗಿರಲಿಲ್ಲ, ದಡ್ಡ ಎಂದೇ ಹೇಳಬಹುದು. ಪ್ರೌಢಶಾಲಾ ಮಟ್ಟದಲ್ಲೇ ಒಂದಕ್ಕಿಂತ ಹೆಚ್ಚು ಸಾರಿ ಅನುತೀರ್ಣರಾಗಿದ್ದರು. ಅದರಿಂದ ನಿರಾಶೆಗೊಂಡ ಅವನ ಪೋಷಕರು ಸಂಭಾವಿತ ಶಿಕ್ಷಣವನ್ನು, ಜೆಂಟಲ್ಮನ್ಸ್ ಎಜುಕೇಷನ್ ಪಡೆಯಲು ಅವನನ್ನು ಆಕ್ಸ್ಫರ್ಡ್ಗೆ ಕಳುಹಿಸಲು ನಿರ್ಧರಿಸಿದರು. ಆದರೆ ಇವನಿಗೆ ಬರೇ ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಪಾಸು ಮಾಡಿದ್ದ ಇವನಿಗೆ ಅಲ್ಲಿ ಸೀಟು ಸಿಕ್ಕುವುದು ಸಾಧ್ಯವೇ? ಅದರಿಂದ ಹೆಚ್ಚಿನ ಆಸೆ ಮತ್ತು ಭರವಸೆಯನ್ನು ಇಟ್ಟುಕೊಳ್ಳದೆ ಸುಮ್ಮನೆ ಕ್ರೈಸ್ತ ಚರ್ಚ್ಗೆ ಅರ್ಜಿ ಸಲ್ಲಿಸಿದರು. ಆದರೆ ಏನಾಶ್ಚರ್ಯ, ವಿಶ್ವವಿದ್ಯಾನಿಲಯಗಳ ಉಜ್ವಲ ಪದವಿಗಳನ್ನು ಪಡೆದಿರುವವರನ್ನು ಸಹ ಕಡೆಗಣಿಸಿ ಇವನಿಗೆ ಸೀಟು ಕೊಟ್ಟರು ಆ ಕಾಲೇಜಿನವರು. ಇದು ಹೇಗೆ ಸಾಧ್ಯವಾಯಿತು ಎಂಬುದು ಪಣಿಕ್ಕರ್ ಅವರಿಗೆ ಆಮೇಲಿಂದ ತಿಳಿಯಿತು. ಅದು ನಡೆದದ್ದು

ಅದರಲ್ಲೂ ಒಬ್ಬ ವಿದ್ಯಾರ್ಥಿ ಬಹಳ ಮೇಲೆ ಬೀಳುವ ಅಗ್ರೆಸಿವ್ ಸ್ವಭಾವದವನಾಗಿದ್ದ. ಅವನ ಈ ಮನೋಭಾವಕ್ಕೆ ಅಸಮಾಧಾನಗೊಂಡ ಪಣಿಕರ್ ಒಂದು ದಿನ ಅವನಿಗೆ ಸವಾಲು ಎಸೆದರು. ಅವರು ಅವನಿಗೆ ಹೇಳಿದರು, ಆರಂಭದಲ್ಲಿ ನನಗೆ ಏನೇ ಪ್ರತಿಕೂಲ ಹ್ಯಾಂಡಿಕ್ಯಾಪ್ ಇದ್ದರೂ ಅಂತಿಮ ಪರೀಕ್ಷೆಯಲ್ಲಿ ನಾನು ನಿನಗಿಂತ ಹೆಚ್ಚಿನ ಅಂಕಗಳನ್ನು ಗಳಿಸುತ್ತೇನೆ. ಅದು ಬರೇ ಕೋಪ ಅಥವಾ ಅವಮಾನದಿಂದ ಆಡಿದ ಮಾತಾಗಿರಲಿಲ್ಲ, ಅದು ದೃಢ ಮನದ ಆಳದಿಂದ ಬಂದ ಮಾತು. ಪಣಿಕರ್ ಆಡಿದಂತೆ ಮಾಡಿ ತೋರಿಸಿದರು. ಶ್ರಮ ವಹಿಸಿ ವ್ಯಾಸಂಗ ಮಾಡಿ ಆಧುನಿಕ ಇತಿಹಾಸದಲ್ಲಿ ಪ್ರಥಮ ಶ್ರೇಣಿಯ ಆನರ್ಸ್ ಪದವಿಯನ್ನು ಗಳಿಸಿದರು. ಭಾರತದಲ್ಲಿ ಅವರ ವೃತ್ತಿಜೀವನ ನಿರ್ಧಾರವಾದದ್ದು ಇಂತಹದೇ ಒಂದು ಆಕಸ್ಮಿಕ ಘಟನೆಯಿಂದ. ಆ ಕಾಲದಲ್ಲಿ ಮದ್ರಾಸ್ ನಗರದಿಂದ ಟಿ ಕೆ ಸ್ವಾಮಿನಾಥನ್ ಅನ್ನುವರು ಒಂದು ಮ್ಯಾಗಝೈನ್ ಹೊರತರುತ್ತಿದ್ದರು. ಆ ಪತ್ರಿಕೆಯಲ್ಲಿ ಒಂದು ಪ್ರಕಟಣೆಯನ್ನು ವಿದ್ಯಾರ್ಥಿ ಪಣಿಕರ್ ಗಮನಿಸಿದರು. ಬ್ರಿಟಿಷ್ ಕಾಲೋನಿಗಳಲ್ಲಿ ಭಾರತೀಯರ ಸ್ಥಿತಿ ಅನ್ನುವ ವಿಷಯವಾಗಿ ಬರೆದ ಪ್ರಬಂಧಕ್ಕೆ 100 ರೂಪಾಯಿಗಳ ಬಹುಮಾನವನ್ನು ಆ ಪತ್ರಿಕೆ ಪ್ರಕಟಿಸಿತ್ತು. ಆ ಬಹುಮಾನವನ್ನು ಸರ್ ಸಿಪಿ ರಾಮಸ್ವಾಮಿ ಅಯ್ಯರ್ ನೀಡಿದರು. ಪ್ರಬಂಧಗಳನ್ನು ಓದಿ ಅವರೇ ತೀರ್ಪು ನೀಡುವವರಿದ್ದರು. ಪಣಿಕರ್ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಬಹುಮಾನ ಅವರಿಗೇ ಬಂದಿತು. ಅದೊಂದು ಸಣ್ಣ ಬಹುಮಾನ, ಆದರೆ ಅದರ ಪರಿಣಾಮ ಮುಂದೆ ಬಹಳ ದೊಡ್ಡದಾಯಿತು. ಸ್ವಾಮಿನಾಥನ್ ರವರು ಆ ಪ್ರಬಂಧವನ್ನು ವಿಶಾಲ ಭಾರತದ ಸಮಸ್ಯೆಗಳು ಅನ್ನುವ ಶೀರ್ಷಿಕೆಯಲ್ಲಿ ಪ್ರಕಟಿಸಿದರು. ಸರ್ ಸಿಪಿ ರಾಮಸ್ವಾಮಿ ಅಯ್ಯರ್ ಅದಕ್ಕೆ ಮುನ್ನುಡಿ ಬರೆದಿದ್ದರು. ಒಬ್ಬ ಅನಾಮಧೇಯ ಪದವಿ ಪೂರ್ವ ವಿದ್ಯಾರ್ಥಿ ಬರೆದ ಆ ಪುಟ್ಟ ಪುಸ್ತಿಕೆಯ ಬಗೆಗೆ ಲಂಡನ್ ನಗರದ ಒಂದು ಪತ್ರಿಕೆಯಲ್ಲಿ ಸರ್ ರೊನಾಲ್ಡ್ ವಿಲ್ಸನ್ ವಿಮರ್ಶೆಯನ್ನು ಬರೆದರು. ಅದು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಗಮನಕ್ಕೆ ಬಂದಿತು. ಅವರು ತಮ್ಮ ಸಂಘದಲ್ಲಿ ಭಾಷಣ ಮಾಡಲು ಪಣಿಕರ್ ಅವರನ್ನು ಆಹ್ವಾನಿಸಿದರು. ಪಣಿಕರ್ ಭಾರತೀಯ ಶಿಕ್ಷಣ ಸಮಸ್ಯೆಗಳ ಬಗೆಗೆ ಭಾಷಣ ಮಾಡಿದರು. ಅದು ಬಹಳ ಮಂದಿಯ ಗಮನವನ್ನು ಸೆಳೆಯಿತು. ಅಷ್ಟೇ ಅಲ್ಲ, ಟೈಮ್ಸ್ ಪತ್ರಿಕೆಯ ಶಿಕ್ಷಣ ಪುರವಣಿಯು ಒಂದು ಸಂಪಾದಕೀಯವನ್ನೂ ಸಹ ಪ್ರಕಟಿಸಿತು. ಈ ಸಂಪಾದಕೀಯವು ನವಾಬ್ ರಾಸ್ ಮಸೂದ್ ರವರ ಗಮನಕ್ಕೆ ಬಂದಿತು. ಪಣಿಕರ್ ರವರ ಪ್ರಥಮ ಶ್ರೇಣಿಯ ಆನರ್ಸ್ ಪದವಿ ಮತ್ತು ಟೈಮ್ಸ್ ಪತ್ರಿಕೆಯ ಅನುಕೂಲಕರ ಟೀಕೆಯಿಂದ ಪ್ರಭಾವಿತರಾದ ಮಸೂದ್ ಪಣಿಕರ್ ಅವರನ್ನು ಅಲಿಘರ್ಗೆ ಶಿಫಾರಸು ಮಾಡಿದರು. ಅಲಿಘರ್ನಲ್ಲಿ 3 ವರ್ಷ ಸೇವೆ ಸಲ್ಲಿಸಿದರು. ಅಷ್ಟು ಹೊತ್ತಿಗೆ ಅಸಹಕಾರ ಚಳುವಳಿ ಆರಂಭವಾಯಿತು. 1922 1925 ಅದರ ಸುಳಿಯಲ್ಲಿ ಸಿಕ್ಕಿದರು. 1925 ಮತ್ತೆ ಲಂಡನ್ಗೆ ಬಂದು ಪತ್ರಿಕೋದ್ಯಮಿಯಾದರು. ಅದರ ಜೊತೆ ಮಿಡಲ್ ಟೆಂಪಲ್ನಲ್ಲಿ ಕಾನೂನು ವ್ಯಾಸಂಗ ನಡೆಸಿದರು. ಈ ಸಮಯದಲ್ಲಿ ಒಮ್ಮೆ ಪೋರ್ಚುಗಲ್ನ ಲಿಸ್ಬನ್ ನಗರಕ್ಕೆ ಹೋಗಿದ್ದರು. ಅಲ್ಲಿ ವಾಸ್ಕೋಡಿಗಾಮ ಭಾರತಕ್ಕೆ ಪ್ರಯಾಣ ಆರಂಭ ಮಾಡಿದ ಬೆಲೆಮ್ ಸಮುದ್ರ ತೀರದಲ್ಲಿ ನಿಂತಿದ್ದಾಗ ಏಷ್ಯಾದಲ್ಲಿ ಐರೋಪ್ಯರ ಪ್ರಭುತ್ವದ ಇತಿಹಾಸವನ್ನು ಬರೆಯಬೇಕೆಂಬ ಭಾವನೆ ಹೊಳೆಯಿತು. ಡಾಮಿನೆನ್ಸ್ ವಿಷಯಗಳನ್ನು ಸಂಗ್ರಹಿಸುತ್ತಾ ಹೋದರು. ಕೊನೆಗೆ 27 ವರ್ಷಗಳ ನಂತರ 1952 ಏಷ್ಯಾ ಆ್ಯಂಡ್ ವೆಸ್ಟರ್ನ್ ಡಾಮಿನೆನ್ಸ್ ಏಷ್ಯಾ ಮತ್ತು ಪಾಶ್ಚಿಮಾತ್ಯ ಪ್ರಭುತ್ವ ಎಂಬ ಕೃತಿಯನ್ನು ಪ್ರಕಟಿಸಿದರು. ಜನವರಿ 1919 ಮಾಡರ್ನ್ ರಿವ್ಯೂ ಪತ್ರಿಕೆಯಲ್ಲಿ ಭಾರತೀಯ ರಾಜ್ಯಗಳ ಭವಿಷ್ಯತ್ತು ಎನ್ನುವ ದಿ ಫ್ಯೂಚರ್ ಆಫ್ ಇಂಡಿಯನ್ ಸ್ಟೇಟ್ಸ್ ಎನ್ನುವ ವಿಷಯದ ಬಗ್ಗೆಯೇ ಒಂದು ದೀರ್ಘ ಲೇಖನವನ್ನು ಪಣಿಕರ್ ಪ್ರಕಟಿಸಿದರು. ಅವರು ಅದನ್ನು ಆಕ್ಸ್ಫರ್ಡ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಒಂದು ಪ್ರಬಂಧವಾಗಿ ಬರೆದಿದ್ದರು ಅಷ್ಟೆ. ಆದರೆ 6 ವರ್ಷಗಳ ನಂತರ ದೆಹಲಿಯಲ್ಲಿ ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆಯ ಸಂಪಾದಕರಾಗಿದ್ದಾಗ ಅದನ್ನೇ ಒಂದು ಪುಸ್ತಕ ಮಾಡುವ ಯೋಚನೆ ಬಂದಿತು. ವಿಷಯಗಳನ್ನು ಸಂಗ್ರಹಿಸಿ ಭಾರತೀಯ ರಾಜ್ಯಗಳೊಡನೆ ಭಾರತ ಸರ್ಕಾರದ ಸಂಬಂಧಗಳು, ದಿ ರಿಲೇಷನ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ವಿತ್ ದಿ ಇಂಡಿಯಾ ಸ್ಟೇಟ್ಸ್ ಶೀರ್ಷಿಕೆಯ ಗ್ರಂಥವನ್ನು ಪ್ರಕಟಿಸಿದರು. ಈ ಪುಸ್ತಕದ ಪ್ರಕಟಣೆ ಅವರ ಜೀವನದ ಗತಿಯನ್ನು ಮತ್ತೆ ಬದಲಾಯಿಸಿತು. ಒಂದು ದಿನ ಲಂಡನ್ ನಗರದ ರಿಡ್ಜ್ ಹೋಟೆಲ್ ಮುಂಭಾಗದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಅವರನ್ನು ಸಂಧಿಸಿ, ನೀವು ಪಣಿಕರ್ರವರೇ ಎಂದು ಪ್ರಶ್ನಿಸಿದನು. ಅವರು ಹೌದು ಎನ್ನಲು, ನನ್ನ ಹೆಸರು ಕರ್ನಲ್ ಹಕ್ಸರ್, ನಿಮ್ಮನ್ನು ಸಂಪರ್ಕಿಸಲು ಹಲವು ದಿವಸಗಳಿಂದ ಪ್ರಯತ್ನಿಸುತ್ತಿದ್ದೇನೆ, ದಯವಿಟ್ಟು ನನ್ನ ಕೊಠಡಿಗೆ ಬರುತ್ತೀರಾ, ನಾನು ನಿಮ್ಮೊಡನೆ ಮಾತನಾಡಬೇಕಾಗಿದೆ ಎಂದನು. ಪಣಿಕರ್

ಒಪ್ಪಿದರು. ಹೋಟೆಲ್ ಕೊಠಡಿಯಲ್ಲಿ ಕರ್ನಲ್ ಹಕ್ಸರ್ ಹೇಳಿದ್ದಿಷ್ಟು. ಅವನ ಪ್ರಯತ್ನದ ಫಲವಾಗಿ ಇಂಡಿಯಾ ಸರ್ಕಾರವು ಬಟ್ಲರ್ ಸಮಿತಿಯನ್ನು ರಚಿಸಿದೆ. ಇಂಡಿಯಾ ಸರ್ಕಾರದೊಡನೆ ದೇಶೀಯ ರಾಜ್ಯಗಳ ಸಂಬಂಧವನ್ನು ಪರಿಶೀಲಿಸುವುದು ಆ ಸಮಿತಿಯ ಕೆಲಸ. ದೇಶೀಯ ರಾಜ್ಯಗಳ ಪರ ವಾದವನ್ನು ಸಿದ್ಧಪಡಿಸುವ ಕೆಲಸದಲ್ಲಿ ಹಕ್ಸರ್ ಜೊತೆಗೆ ಸೇರಬೇಕು ಎಂದು ಪಣಿಕರ್ರವರನ್ನು ಕೋರಿದನು. ಪಣಿಕರ್ರವರ ಪುಸ್ತಕವನ್ನು ಓದಿ ಆ ಕೆಲಸಕ್ಕೆ ಅವರೇ ಸರಿ ಎಂದು ಅವನು ತೀರ್ಮಾನಿಸಿದ್ದನು. ಈ ಭೇಟಿಯ ಫಲವಾಗಿ ಪಣಿಕರ್ರವರು ಮುಂದಿನ 20 ವರ್ಷಗಳ ಕಾಲ 1928-48 ದೇಶೀಯ ರಾಜ್ಯಗಳ ಸೇವೆ ಸಲ್ಲಿಸಿದರು. 1946-47 ಭಾರತ ಒಕ್ಕೂಟದ ಸ್ಥಾಪನೆಯಲ್ಲಿ ಒಕ್ಕೂಟದೊಡನೆ ದೇಶೀಯ ರಾಜ್ಯಗಳ ವಿಲೀನದಲ್ಲಿ ಪಾತ್ರವಹಿಸಿದರು. ನಂತರ 1948-58 ಚೀನಾ, ಈಜಿಪ್ಟ್ ಮತ್ತು ಫ್ರಾನ್ಸ್ನಲ್ಲಿ ಭಾರತದ ರಾಯಭಾರಿಯಾಗಿದ್ದರು. ಅದರ ನಡುವೆ 1954-55 ರಾಜ್ಯ ಪುನರ್ವಿಂಗಡಣಾ ಸಮಿತಿಯ ಸದಸ್ಯರಾಗಿದ್ದರು. ಜೀವನದುದ್ದಕ್ಕೂ ಮಲಯಾಳಂನಲ್ಲಿ ಕವಿತೆಗಳನ್ನು ಬರೆದರು, ತರ್ಜುಮೆ ಮಾಡಿದರು. ಎಲ್ಲ ಕೆಲಸದಲ್ಲೂ ಯಶಸ್ಸನ್ನು ಸಂತೋಷವನ್ನು ಕಂಡರು.

0: ಇದುವರೆಗೂ ಮನ್ನಾರ್ ಕೃಷ್ಣರಾವ್ ಅವರ ಬದುಕು ಬೆಳಕು, ಪ್ರಸಿದ್ಧ ವ್ಯಕ್ತಿಗಳ ರಸಪ್ರಸಂಗಗಳು ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ಸ್ವಾಮಿ ಪರಮಾನಂದ ಅವರ ಚಿಂತನೆ ಪ್ರಾರ್ಥನೆ ಪ್ರಸಾರವಾಗಲಿದೆ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರದು, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ಸ್ವಾಮಿ ಪರಮಾನಂದರ ದೈನಂದಿನ ಚಿಂತನೆ ಪ್ರಾರ್ಥನೆ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ.
2: ಸೆಪ್ಟೆಂಬರ್ 3 ದಿನದ ಪ್ರಾರಂಭದ ಚಿಂತನೆ. ಪ್ರಾಮಾಣಿಕನಾದ ಭಕ್ತನು ತನ್ನದೆಲ್ಲವನ್ನೂ ತ್ಯಾಗ ಮಾಡುವನು. ಹಾಗೆ ತ್ಯಜಿಸುವುದರ ಮೂಲಕ ಜೀವನದಲ್ಲಿ ಮಹತ್ತಾದುದನ್ನು ಗಳಿಸುವನು. ಇದನ್ನು ನೆನಪಿನಲ್ಲಿರಿಸು. ಪ್ರೇಮ ಜ್ವಾಲೆಯನ್ನು ಎದೆಯೊಳುಕ್ಕಿಸಿದ ನಿನ್ನ ಕರ ಪಲ್ಲವಗಳಲ್ಲಿ ನಾನು ಉಕ್ಕಿ ಬರುವೆನ್ನಾತ್ಮ ಒಪ್ಪಿಸುತ್ತಿಹೇ. ಪಾದ ಕಮಲದಲ್ಲಿ ನಾನಿರುವೆ ಗುಟ್ಟೊಂದ ನಾ ನಿನಗೆ ಹೇಳಲಿರುವೆ. ನಿನ್ನ ಪಾದ ಸ್ಪರ್ಶದಿಂದ ಉನ್ಮತ್ತನಾಗಿರುವೆ ನಾನು. ಕಲಿವ ಪಾಠ: ನಿನ್ನ ಮೂಲಕ ಅಭಿವ್ಯಕ್ತವಾಗುತ್ತಿರುವ ಎಲ್ಲ ಶಕ್ತಿಯೂ ಮೂಲದಿಂದ ಬಂದಿರುವುದೇ. ನಿರಂತರ ಪ್ರೇಮಪೂರ್ಣ ಸೇವೆ, ವಿನೀತ ಭಾವ ಮತ್ತು ಭಕ್ತಿಗಳ ಮೂಲಕ ನೀನು ಅದರ ನಾಲೆಯನ್ನು ತೆರೆಯುವೆ. ಅದು ನಿರಂತರವಾಗಿ ಹರಿಯುತ್ತಿರಲಿ. ಪ್ರವಾಹ ದಿನೇ ದಿನೇ ಹೆಚ್ಚಲಿ. ನಿನ್ನ ಬಳಿ ಬಂದವರೆಲ್ಲರೂ ಭಗವದ್ ಅನುಗ್ರಹವನ್ನು ಪಡೆಯಲಿ. ಪ್ರೇಮ ಪ್ರಭೆಯು ನಿನ್ನ ಮೂಲಕ ತನ್ನ ಬೆಳಕನ್ನು ಹೊರಸೂಸುವುದು. ನಿನ್ನ ಹೃದಯವು ವಿನೀತವಾದಾಗಲೇ ಆ ಬೆಳಕು ನೀನು ಸ್ಪರ್ಶಿಸಿದ ಎಲ್ಲರನ್ನೂ ತಲುಪುವುದು. ಪ್ರಾರ್ಥನೆ: ಆ ಪರಮ ದೇವನಿದ ಅನುಗ್ರಹಿಸಲೆನಗೆ. ಅವನ ಬೆಳಕಿನಲ್ಲಿ ನಾ ನಡೆಯುವಂತಾಗಲಿ. ಅವನ ಪ್ರೇಮವ ಬೀರುವಂತಾಗಲಿ. ರಕ್ಷಣೆಯ ಕಳಚಿಕೊಳ್ಳೆ ನಾನು ಅಪಾಯದಿ ಇರುವೆ ಎಂಬುದನ್ನು ನನ್ನ ಮನ ಮರೆಯದಿರಲಿ. ನನ್ನ ಬದುಕವನ ಜೀವನದ ಜೊತೆಯಲ್ಲಿ ಸಾಗಿ ನನ್ನದೇ ಅವನ ಶಾಂತಿಯಿಂದ ತುಂಬಿರಲಿ.
0: ಇದುವರೆಗೂ ಸ್ವಾಮಿ ಪರಮಾನಂದ ಅವರ ಚಿಂತನೆ ಪ್ರಾರ್ಥನೆ ಕೇಳಿರಿ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರದು, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
3: ಮಾನವನ ಆಶೋತ್ತರಗಳು, ಸುಖ ದುಃಖ, ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: मुंगारु हंगामी बेले वीमे नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಪ್ರಿಯ ಕೇಳುಗರೆ, ಇನ್ನು ಮುಂದೆ ಖ್ಯಾತ ಲೇಖಕರು ಹಾಗೂ ಅಂಕಣಕಾರರು ಆದ ಶ್ರೀವತ್ಸ ಜೋಶಿ ಇವರ ಧ್ವನಿಯಲ್ಲಿ ಮೂಡಿಬರಲಿದೆ ತಿಳಿದು ತೋರಣ.
5: ತೋರಣ

ಅಮಟೆ, ಆಮಟೆ, ಅಂಬಟೆ, ಅಂಬಾಡೆ ಮುಂತಾಗಿ ಅಲ್ಪ ಸ್ವಲ್ಪ ವ್ಯತ್ಯಾಸದ ಬೇರೆ ಬೇರೆ ಹೆಸರುಗಳಿದ್ದರೂ ಬಹುತೇಕ ಕನ್ನಡಿಗರೆಲ್ಲರಿಗೂ ಈ ಹಣ್ಣು ಗೊತ್ತಿರುತ್ತದೆ. ಹಣ್ಣಲ್ಲ ತರಕಾರಿ ಎನ್ನುತ್ತೀರಾದರೂ ಸರಿಯೇ, ಆಕ್ಷೇಪವೇನಿಲ್ಲ. ಏಕೆಂದರೆ ಇದು ತರಕಾರಿಯ ರೂಪದಲ್ಲೇ ಹೆಚ್ಚಾಗಿ ಬಳಕೆಯಾಗುವುದು, ಅದರಲ್ಲೂ ಕರಾವಳಿ ಮತ್ತು ಮಲೆನಾಡು ಪ್ರದೇಶದವರಿಗೆ ಬಲು ನೆಚ್ಚಿನದು. ಉಪ್ಪಿನಕಾಯಿ, ಕಾಯಿ ರಸ ಅಂದರೆ ಮೆಣಸ್ಕಾಯಿ, ಚಟ್ನಿ, ತಂಬುಳಿ, ಗೊಜ್ಜು ಇತ್ಯಾದಿ ವಿವಿಧ ಪದಾರ್ಥಗಳ ರೂಪದಲ್ಲಿ ಅಮಟೆಕಾಯಿಯ ಸೇವನೆಯಾಗುತ್ತದೆ. ಸುಮಾರು 10-12 ವರ್ಷಗಳ ಹಿಂದೊಮ್ಮೆ ಫೇಸ್ಬುಕ್ ಅಲ್ಲಿ ನಾನೊಂದು ಅಮೆರಿಕದಲ್ಲಿ ಅಮಟೆಕಾಯಿ ಎಂಬ ತಲೆಬರಹದ ಸಚಿತ್ರ ಪೋಸ್ಟ್ ಹಾಕಿದ್ದೆ. ಇಲ್ಲಿ ನಾನಿರುವ ವಾಷಿಂಗ್ಟನ್ ಡಿಸಿ ಪ್ರದೇಶದ ಕೊರಿಯನ್ ಗ್ರೋಸರಿ ಅಂಗಡಿಯೊಂದರಲ್ಲಿ ಬುಟ್ಟಿಗಟ್ಟಲೆ ಅಮಟೆಕಾಯಿಗಳನ್ನು ನೋಡಿ ಖುಷಿಯಾಗಿ ಅಲ್ಲೇ ಒಂದು ಫೋಟೋ ಕ್ಲಿಕ್ಕಿಸಿ ಹಾಕಿದ್ದ ಪೋಸ್ಟ್ ಅದು. ನಿಮಗೆ ಅಲ್ಲಿ ಊರಿನ ತರಕಾರಿ ಹಣ್ಣುಗಳೆಲ್ಲ ಸಿಗುತ್ತವೆಯೇ ಎಂದು ಆಗಾಗ ಎದುರಾಗುವ ಸಾಮಾನ್ಯ ಪ್ರಶ್ನೆಗೆ ನನ್ನ ಉತ್ತರವೆಂಬಂತೆ ಇಲ್ಲಿಯ ಗ್ರೋಸರಿ ಸ್ಟೋರ್ಗಳಲ್ಲಿ ದಿವಿ ಹಲಸು, ಬಾಳೆದಿಂಡು, ಬಾಳೆಹೂ, ಕಳಲೆ ಅಂದರೆ ಎಳೆ ಬಿದಿರು, ಕೆಸುವಿನೆಲೆ ಮುಂತಾದ ಟಿಪಿಕಲ್ ಊರ ಮಣ್ಣಿನ ವಾಸನೆ ನೆನಪಿಸುವಂಥ ತರಕಾರಿಗಳು ನೋಡಲಿಕ್ಕೆ ಸಿಕ್ಕಾಗೆಲ್ಲ, ಕೊಂಡುಕೊಂಡಾಗೆಲ್ಲ ಎಂದು ಬೇರೆ ಹೇಳಬೇಕಿಲ್ಲವಷ್ಟೇ, ಅಂಥದ್ದೊಂದು ಸಚಿತ್ರ ಪೋಸ್ಟ್ ಹಾಕುತ್ತಿದ್ದೆ. ಆ ಸರಣಿಯಲ್ಲೇ ಅಮಟೆಕಾಯಿಯೂ ಕಂಗೊಳಿಸಿತ್ತು. ಅಮಟೆಕಾಯಿಯನ್ನು ಇಲ್ಲಿ ಜೂನ್ ಪ್ಲಮ್ ಎನ್ನುತ್ತಾರೆ. ಇಲ್ಲಿಗೆ ಅದು ಜಮೈಕಾ ಮತ್ತು ಬರ್ಮುಡಾ ಪ್ರದೇಶಗಳಿಂದ ಆಮದಾಗಿ ಬರುತ್ತದೆ. ಫ್ಲೋರಿಡಾ, ಟೆಕ್ಸಸ್, ಅರಿಜೋನಾ ಮುಂತಾದ ಉಷ್ಣವಲಯ ರಾಜ್ಯಗಳಲ್ಲಿ ಬೆಳೆಸುತ್ತಾರೆಂದೂ ಕಾಣುತ್ತದೆ. ಇಲ್ಲಿನವರು ಮತ್ತು ಇತರ ದೇಶಗಳವರು ಅದನ್ನು ಅಡುಗೆಯಲ್ಲಿ ಯಾವ ರೀತಿಯಲ್ಲಿ ಬಳಸುತ್ತಾರೆಂದು ನನಗೆ ಗೊತ್ತಿಲ್ಲ. ಆದರೆ ಅಮಟೆಕಾಯಿಯ ಪರಿಚಯವಿರುವ ಭಾರತೀಯರು, ಮುಖ್ಯವಾಗಿ ಕರಾವಳಿ ಮತ್ತು ಮಲೆನಾಡು ಕನ್ನಡಿಗರು, ಅಮಟೆಕಾಯಿಯಾಗಿಯೇ ಬಳಸುತ್ತೇವೆ. ಊರಲ್ಲಿ ಸಿಗುವಂತೆಯೇ ಕಂದು ಮಿಶ್ರಿತ ಹಸಿರು ಬಣ್ಣದ ದುಂಡನೆಯ ಕಾಯಿಗಳು. ಕಾಯಿ ಇದ್ದಾಗ ತಿನ್ನಲು ತುಂಬಾ ಹುಳಿ, ಮಾವಿನ ಮಿಡಿಯಂತೆ ಒಳಗೆ ಚಿಕ್ಕದೊಂದು ಗೆರಟೆ ಅಥವಾ ಚರಟ ಇರುತ್ತದೆ. ಹಣ್ಣಾದರೆ ಸ್ವಲ್ಪ ಸಿಹಿಯಂಶ ಬರುತ್ತದೆ.

ಾದರೂ ಮಾವಿನ ಹಣ್ಣಿನಂತೆ ಹಣ್ಣು ಎಂದು ಪರಿಗಣಿಸಲಿಕ್ಕಾಗದು. ಒಟ್ಟಿನಲ್ಲಿ ಹಣ್ಣು ಎನ್ನುವುದಕ್ಕಿಂತ ತರಕಾರಿ ಎನ್ನುವುದೇ ಸೂಕ್ತ. ಹಾಗಲಕಾಯಿ ಮತ್ತು ಆಮ್ಟೆಕಾಯಿ ಹಾಕಿ ಮಾಡಿದ ಕಾಯಿ ರಸ ಎಂಬ ಪದಾರ್ಥವು ಗೊಜ್ಜಿನಂತೆಯೇ, ಆದರೆ ತೆಂಗಿನಕಾಯಿ, ಹುರಿದ ಎಳ್ಳು, ಕೆಂಪು ಮೆಣಸು ರುಬ್ಬಿ ಹಾಕುವುದಿದೆ. ಒಂದಿದ್ದರೆ ಬೇರೆ ಯಾವ ಪಲ್ಯ ಹುಳಿ ಗೊಜ್ಜುಗಳು ಅದಕ್ಕೆ ಸಾಟಿಯಾಗಲಾರವು, ಅಷ್ಟು ರುಚಿಕರ. ಕಾಯಿರಸದ ಹೊರತಾಗಿ ಆಮ್ಟೆಕಾಯಿಯ ಉಪ್ಪಿನಕಾಯಿ ಹಾಕುತ್ತಾರೆ, ತಂಬುಳಿ ಸಹ ಮಾಡುತ್ತಾರೆ. ಬೇಸಿಗೆಯಲ್ಲಿ ಕೊಯ್ದು ಭರಣಿಯಲ್ಲಿ ಉಪ್ಪು ನೀರಿನಲ್ಲಿ ಶೇಖರಿಸಿಟ್ಟು ಮಳೆಗಾಲದಲ್ಲಿ ಅಡುಗೆಗೆ ಉಪಯೋಗಿಸುವುದೂ ಇದೆ. ತುಳು ಭಾಷೆಯಲ್ಲಿ ಇದಕ್ಕೆ ಅಂಬಡೆ ಎಂದು ಹೆಸರು. ಅಂಬಡೆಯ ಗೆರಟೆಯನ್ನು ಅಂಬಡೆ ಕೊರಂಟ್ ಎನ್ನುತ್ತಾರೆ. ಆ ಪದಪುಂಜವು ಗ್ರಾಮ್ಯ ಭಾಷೆಯಲ್ಲಿ ಸೊನ್ನೆ ಅಥವಾ ಏನು ಇಲ್ಲ ಎಂಬರ್ಥದಲ್ಲಿ ಬಳಕೆಯಾಗುತ್ತದೆ. ನಿಕ್ಕಿ ಎಂಚಿನ ಗೊತ್ತಿಪ್ಪುನೆ ಅಂಬಡೆ ಕೊರಂಟ್, ನಿನಗೇನು ಗೊತ್ತಿರುವುದು, ಅಮ್ಟೆಕಾಯಿ ಗೊರಟೆ ಅಷ್ಟೇ ಎಂದು. ಅಮ್ಟೆಕಾಯಿ ಮತ್ತದರ ವಿಶೇಷ ಅಡುಗೆಗಳು, ಹೊಸ ರುಚಿಗಳು ನಿಮಗೇನಾದರೂ ಗೊತ್ತಿದ್ದರೆ ತಿಳಿಸಿ. ಇದು ನನ್ನ ಫೇಸ್ಬುಕ್ ಪೋಸ್ಟ್ನ ಒಕ್ಕಣೆಯಾಗಿತ್ತು. ಪ್ರತಿಕ್ರಿಯೆಯಾಗಿ ತುಂಬಾ ಜನ ಅಮ್ಟೆಕಾಯಿಯ ಗುಣಗಾನ ಮಾಡಿದರು, ರುಚಿಕರ ಪದಾರ್ಥಗಳನ್ನು ನೆನಪಿಸಿಕೊಂಡರು, ರೆಸಿಪಿಗಳನ್ನು ಬರೆದರು, ಬೇರೆಯವರಿಗೂ ಬಾಯಿಯಲ್ಲಿ ನೀರೂರುವಂತೆ ಮಾಡಿದರು. ಪ್ರಾದೇಶಿಕ ಆಚರಣೆಗಳಲ್ಲಿ ಆಮ್ಟೆಕಾಯಿಯ ಪಾತ್ರವನ್ನು ಕೆಲವರು ದಾಖಲಿಸಿದರು. ಗೌರಿ ಹಬ್ಬದಂದು ಗೌರಿ ದೇವಿಯನ್ನು ಪೂಜಿಸಲು ಹಸಿರು ಎಲೆಗಳು ಮತ್ತು ಕಾಡಿನ ವಿಶೇಷ ಹಣ್ಣುಗಳನ್ನು ಬಳಸಲಾಗುತ್ತದೆ. ಇದರಲ್ಲಿ ಆಮ್ಟೆಕಾಯಿಯೂ ಇರುತ್ತದೆ. ಗೌರಿಯ ಪಾದಗಳಿಗೆ ಅರ್ಪಿಸಲಾಗುತ್ತದೆ. ಇದು ಪ್ರಕೃತಿ ಆರಾಧನೆಯ ಸಂಕೇತವಾಗಿದೆ. ಮಕ್ಕಳ ಆರೋಗ್ಯ ಆಯುಷ್ಯ ವೃದ್ಧಿಸುವ ನಂಬಿಕೆಯೂ ಇದರ ಹಿಂದಿದೆ ಎಂದು ಒಬ್ಬರು ಬರೆದಿದ್ದರೆ. ಭೂಮಿ ಹುಣ್ಣಿಮೆಯಂದು ಪೈರಿನ ಮೇಲೆ ಚರಗ ಎರಚುವ, ಆ ಚರಗಕ್ಕೆ ಅಮ್ಟೆಕಾಯಿಯನ್ನು ಬಳಸುವ ಕ್ರಮವಿದೆ. ಚರಗಕ್ಕೆ ಬಳಸಿದ ತರುವಾಯವೇ ಇನ್ನಿತರ ಅಡುಗೆಗಳಲ್ಲಿ ಬಳಸುತ್ತಾರೆ. ಅಲ್ಲಿಯವರೆಗೆ ಈ ಕಾಯಿಯ ಉಸಾಬರಿಗೂ ಹೋಗೋದಿಲ್ಲ. ಅಮ್ಟೆಕಾಯಿಯನ್ನು ಎಳತಿರುವಾಗ ತಿಂದರೆ ಬಹುಬೇಗ ಶೀತ ಆಗುತ್ತೆ, ಗಂಟಲು ಕಟ್ಟುತ್ತೆ, ಹಾಗಾಗಿ ತಿನ್ನಬಾರದು ಎನ್ನುತ್ತಾರೆ ಎಂದು ಇನ್ನೊಬ್ಬರು ತಿಳಿಸಿದ್ದರು. ನನ್ನ ತವರು ಮನೆಯಲ್ಲಿ ಗಣೇಶ ವಿಸರ್ಜನೆ ದಿನ ಎಳೆ, ಬಿದಿರು ಮತ್ತು ಅಮ್ಟೆಕಾಯಿ ಹಾಕಿ ಮಾಡಿದ ಸಾರು ಮೇನ್ ಮೆನು. ಹಬ್ಬದಡುಗೆ ಉಂಡು ಸುಸ್ತಾದವರಿಗೆ ಚಪ್ಪರಿಸಲು ಕಿರ್ಲು ಅಂಬಾಡೋ ರೋಸು, ಕೊಂಕಣಿಯಲ್ಲಿ ಹಾಗೆನ್ನುತ್ತೇವೆ. ನಾನು ಅಮ್ಟೆಕಾಯಿಯ ದೊಡ್ಡ ಫ್ಯಾನ್. ಉಪ್ಪಿನಲ್ಲಿ ಹಾಕಿ ವರ್ಷವಿಡೀ ಇಟ್ಟು ಚಟ್ನಿ, ತಂಬುಳಿ ಹೀಗೆ ಪರಿಪರಿಯಾಗಿ ಸಂಹಾರ ಮಾಡುತ್ತೇನೆ ಎಂದು ಮಗದೊಬ್ಬರು ಅಭಿಮಾನ ಮೆರೆದಿದ್ದರು. ಸೊನ್ನೆ ಅಥವಾ ಏನೂ ಇಲ್ಲ ಎಂಬರ್ಥದಲ್ಲಿ ಅಂಬಡೆ ಕೊರಂಟ್ ಎನ್ನುವುದರ ಬಗ್ಗೆಯೂ ಒಬ್ಬಿಬ್ಬರು ದನಿಗೂಡಿಸಿದ್ದರು. ನಾವು ಚಿಕ್ಕವರಿರುವಾಗ ಯಾರಾದರೂ ಜೋರಾಗಿ ತಮ್ಮನ್ನೇ ಹೊಗಳಿಕೊಳ್ತಾ ಇದ್ರೆ, ಹೌದೌದು ಇವನೊಬ್ಬ ದೊಡ್ಡ ಅಮ್ಟೆಕಾಯಿ ಅಂತ ಛೇಡಿಸ್ತಾ ಇದ್ದದ್ದು ನೆನಪಾಗಿ ನಗು ಬಂತು ಎಂದು ಒಬ್ಬರೆಂದರೆ, ಅಂಬಟೆಯ ಖಾದ್ಯಗಳ ವಿಚಾರಗಳಿಗಿಂತಲೂ ನನಗೆ ಸ್ವಾರಸ್ಯಕರವಾಗಿ ಕಾಣುವುದು ಇದರ ಗೊರಟು ಅಂದರೆ ಕೊರಂಟ್ ಇಷ್ಟೊಂದು ಸಾರ್ವತ್ರಿಕ ಮೌಲ್ಯವನ್ನು ಪಡೆದ ಬಗೆ. ನಮ್ಮಲ್ಲಿ ಅದು ಅಂಬಟೆಕಾಯಿ ತೊಪ್ಪಟೆ ಅನ್ನುವ ರೂಪ ಪಡೆದಿದೆ. ಚಿಕ್ಕ ಮಕ್ಕಳಿಗಂತೂ ಇದು ಎದುರಾಳಿಯ ಜಂಬವನ್ನು ಮಾತಿನಿಂದ ಖಂಡಿಸುವುದಕ್ಕೆ ಇರುವ ಬ್ರಹ್ಮಾಸ್ತ್ರ. ಅವನಲ್ಲಿರುವ ವಸ್ತುವನ್ನು ಅಂಬಟೆಕಾಯಿ ತೊಪ್ಪಟೆಗೆ ಹೋಲಿಸಿದರೆ ಮುಗಿದೇ ಹೋಯಿತು. ಅದು ಈ ಬ್ರಹ್ಮಾಂಡದೊಳಗಿನ ಅತ್ಯಂತ ನಿಕೃಷ್ಟ ವಸ್ತು ಅಂತ ಸರ್ಟಿಫಿಕೇಟ್ ಕೊಟ್ಟ ಹಾಗೆ ಎಂದು ಮತ್ತೊಬ್ಬ ಓದುಗ ಮಿತ್ರರು ರಸವತ್ತಾಗಿ ಬಣ್ಣಿಸಿದ್ದರು. ನಾನು ಕೆಲವೊಮ್ಮೆ ಆ ಬಗ್ಗೆ ಯೋಚಿಸುವುದಿದೆ. ನಿಕೃಷ್ಟತೆಯನ್ನು ಪ್ರತಿಬಿಂಬಿಸಲಿಕ್ಕೆ ಅಮ್ಟೆಕಾಯಿ ಅಥವಾ ಅದರ ಗೊರಟೆಯನ್ನೇ ರೂಪಕವಾಗಿಸುವುದೇಕೆ? ಈ ಜಿಜ್ಞಾಸೆಗೆ ಪಂಜೆ ಮಂಗೇಶ್ವರಾಯರ ಲಲಿತ ಪ್ರಬಂಧವೊಂದರಲ್ಲಿ ಅತ್ಯಂತ ಸಮಂಜಸ ವಿವರಣೆ ಇದೆ. ನನಗಿದು ಸಿಕ್ಕಿದ್ದು ಶ್ರೀ ಪಂಜೆಯವರ ನೆನಪಿಗಾಗಿ ಎಂಬ ಸ್ಮರಣ ಗ್ರಂಥದಲ್ಲಿ. ಎಂ ಗೋವಿಂದ ಪೈ, ವಿ ಸೀತಾರಾಮಯ್ಯ ಮತ್ತು ಶಿವರಾಮ ಕಾರಂತ ಈ ಮೂವರ ಸಂಪಾದಕತ್ವದಲ್ಲಿ 1952 ಪ್ರಕಟವಾದ ಗ್ರಂಥವದು. ಪಂಜೆಯವರ ಬಗೆಗೆ ಆಪ್ತರಿಂದ ಬರಹಗಳು ಅದರ ಮೊದಲ ಭಾಗದಲ್ಲಿ, ಪಂಜೆಯವರದೇ ಕೆಲ ಪ್ರಸಿದ್ಧ ಬರಹಗಳು ಎರಡನೆಯ ಭಾಗದಲ್ಲಿ. ಅದರ ಪೈಕಿ ಪದಾರ್ಥವೇನು ಎಂಬ ಶೀರ್ಷಿಕೆಯ ಮನೋಜ್ಞವಾದ ಸುದೀರ್ಘ ಲಲಿತ ಪ್ರಬಂಧದಲ್ಲಿ ಅಮ್ಟೆಕಾಯಿಯ ಪ್ರಸ್ತಾವ ಬರುತ್ತದೆ. ಅದರ ಎರಡು ಪ್ಯಾರ

ಗ್ರಾಫ್ಗಳನ್ನು ಇಲ್ಲಿ ನಿಮ್ಮ ಓದಿಗೆಂದು ಯಥಾವತ್ತಾಗಿ ಎತ್ತಿಕೊಂಡಿದ್ದೇನೆ. ಪಂಜೆಯವರ ಗದ್ಯ ಹೇಗಿರುತ್ತಿತ್ತು ಎಂದು ರುಚಿ ನೋಡಿದಂತೆಯೂ ಆಗುತ್ತದೆಂಬ ಕಾರಣಕ್ಕೆ. ಈ ಪದಾರ್ಥಕ್ಕೆ ಚಿಕ್ಕಾಸು ಬೇಡ, ಆ ಮನುಷ್ಯ ಮೂರು ಕಾಸಿನವನು. ಇಂಥ ವಾಕ್ಯಗಳಲ್ಲಿಯ ಕಾಸು ಶಬ್ದವು ಒಂದು ಪದಾರ್ಥದ ಕ್ಷುಲ್ಲಕತೆಯನ್ನಾಗಲಿ ಒಬ್ಬ ಮನುಷ್ಯನ ಅಯೋಗ್ಯತೆಯನ್ನಾಗಲಿ ತೂಗಿ ನೋಡುವುದಕ್ಕೆ ಇಟ್ಟಿರುವ ಒಂದು ಪ್ರಮಾಣ. ಕನ್ನಡದ ಪುಡಿ ಕಾಸು ಹೇಗೋ ಹಾಗೆಯೇ ಇಂಗ್ಲಿಷ್ನಲ್ಲಿ ಡ್ಯಾಮ್ ಎಂಬ ನುಡಿಯಿದೆ. ಐ ಕ್ಯಾರ್ ಎ ಡ್ಯಾಮ್ ಫಾರ್ ಹಿಮ್ ಎಂಬ ಇಂಗ್ಲಿಷ್ ವಾಕ್ಯಕ್ಕೆ ಆತ ಕಾಸಿಗಿಂತ ಕಡೆ ಎಂಬ ಅಭಿಪ್ರಾಯವಷ್ಟೇ. ಇಲ್ಲಿಯ ಡ್ಯಾಮ್ ಶಬ್ದವು ಒಂದು ಕಾಲದಲ್ಲಿ ಹಿಂದೂಸ್ಥಾನದಲ್ಲಿದ್ದ ದಾಮ ಎಂಬ ನಾಣ್ಯದ ಹೆಸರಿನ ಅಪಭ್ರಂಶವೆಂದು ಕೆಲವರ ಹೇಳಿಕೆ. ಹಾಗಲ್ಲ, ಅದು ಅರಬಿ ಮಾತಿನ ಬಾದಾಮ ಎಂಬುದರ ಒಂದು ತುಂಡು ಎಂದು ಬೇರೆ ಕೆಲವರ ಹೇಳಿಕೆ. ಯಥಾರ್ಥವಾಗಿ ಹೇಳುವುದಾದರೆ ಡ್ಯಾಮ್ ಎಂಬುದು ಇಂಗ್ಲಿಷ್ ಭಾಷೆಯಲ್ಲಿ ಈಗ ಇರುವ ಕಂಡೆಮ್ ಎಂಬ ಶಬ್ದದ ಮೂಲ ಪದವು. ಅದು ಹೇಗೂ ಇರಲಿ, ಇದೇ ಅರ್ಥವನ್ನು ಹೇಳುವ ಬೇರೆ ಇಂಗ್ಲಿಷ್ ವಾಕ್ಯಗಳನ್ನು ನೋಡೋಣ. ಐ ಕ್ಯಾರ್ ಎ ಟಪೆನ್ಸ್ ಫಾರ್ ಹಿಮ್, ಐ ಕ್ಯಾರ್ ಎ ಫಿಗ್ ಫಾರ್ ಹಿಮ್. ಈ ವಾಕ್ಯಗಳಲ್ಲಿ ಟಪೆನ್ಸ್ ಎಂದರೆ ಎರಡು ಕಾಸು ಮತ್ತು ಫಿಗ್ ಎಂದರೆ ಅಂಜೂರದ ಹಣ್ಣು. ಆತ ಎರಡು ಕಾಸಿಗಿಂತ ಕಡೆ, ಆತ ಅಂಜೂರಕ್ಕಿಂತ ಕೀಳು ಎಂಬುದೇ ಆ ವಾಕ್ಯಗಳ ಅರ್ಥ. ಹೀಗೆ ಇಂಗ್ಲಿಷಿನ ಟಪೆನ್ಸ್ ನಮ್ಮ ಮೂರು ಕಾಸಿನ ಭಾವವನ್ನೇ ಹೇಳುತ್ತದೆ ಮತ್ತು ಆ ಅಭಿಪ್ರಾಯವನ್ನು ತೋರಿಸಲಿಕ್ಕೆ ಇಂಗ್ಲಿಷ್ನಲ್ಲಿ ಫಿಗ್ ಎಂಬ ಅಂಜೂರವೂ ಇರುವಂತೆ ನಮ್ಮ ಭಾಷೆಯಲ್ಲಿ ಬೇರೆ ಬೇರೆ ಪದಾರ್ಥಗಳಿವೆ. ಒಂದು ಭಾಷೆಯನ್ನು ಆಡುವವರು ತಮ್ಮ ಮನಸ್ಸಿಗೆ ಒಲ್ಲದ ಯಾವುದೊಂದು ವಸ್ತುವನ್ನು ದುರ್ಲಕ್ಷಿಸಿ ಮಾತನಾಡುವಾಗ ಆ ವಸ್ತುವನ್ನು ತಮ್ಮ ಅನುಭವದಲ್ಲಿ ಅತ್ಯಂತ ಕ್ಷುಲ್ಲಕವೆಂದು ತೋರಿದ ಬೇರೆ ಪದಾರ್ಥಕ್ಕಿಂತ ಕೀಳಾಗಿ ಗಣಿಸುವುದು ಎಲ್ಲೆಲ್ಲಿಯೂ ವಾಡಿಕೆಯಾಗಿದೆ. ಅಂತಹ ಸಂದರ್ಭಗಳಲ್ಲಿ ಇಂಗ್ಲಿಷ್ ಭಾಷೆಯು ಫಿಗ್ ಎಂದು ಅಂಜೂರವನ್ನು ಪ್ರಸ್ತಾವಿಸುವ ಹಾಗೆ ನಮ್ಮ ಜಿಲ್ಲೆಯ ಮೂರು ಭಾಷೆಗಳು ಯಾವ ಹಣ್ಣುಗಳ ಹೆಸರು ಹೇಳುತ್ತವೆ ನೋಡೋಣ. ನಮ್ಮ ಜಿಲ್ಲೆ ಬಡ ಜಿಲ್ಲೆ, ಇಲ್ಲಿ ದಾಮ ಕಡಿಮೆ, ಕಾಸಿನ ಮಾತೇ ಹೆಚ್ಚು. ಮೂರು ಕಾಸಿನವನು, ಕಾಸಿಗೂ ಬೇಡವಾದದ್ದು, ತಾಮ್ರಕ್ಕೆ ಹುಟ್ಟಿದ ಕಾಸಿಲ್ಲದವ, ಇಂಥ ಮಾತುಗಳು ಕಿವಿಗೆ ಬೀಳುತ್ತವೆ. ಇಂಗ್ಲಿಷ್ ಅಂಜೂರವೂ ಇಲ್ಲಿಲ್ಲ, ಆದುದರಿಂದ ಇಲ್ಲಿಯ ಕೊಂಕಣಿ ತುಳು ಕನ್ನಡಗಳು ಇಲ್ಲಿಯ ಪದಾರ್ಥಗಳನ್ನೇ ಹೋಲಿಕೆಗೆ ಆಯ್ದುಕೊಂಡವು. ಈ ಪದಾರ್ಥಗಳಲ್ಲಿ ಮುಖ್ಯವಾದವು ಮೂರು: ಅಮಟೆಕಾಯಿ, ಗೇರುಬೀಜ, ಗೋಟು ಅಡಿಕೆ. ಇವುಗಳ ಮೂಲಕವಾಗಿ ನಮ್ಮಲ್ಲಿಯ ಮೂರು ಭಾಷೆಗಳನ್ನು ಆಡುವವರು ತಮ್ಮ ಮನಸ್ಸಿನಲ್ಲಿದ್ದ ನಿರಾಕರಣ ಭಾವವನ್ನು, ದುರಭಿಮಾನವನ್ನು, ತಿರಸ್ಕರಣೆಯನ್ನು ತೋರಿಸುವರು. ಪ್ರಶ್ನೆ: ತಾವು ಮದ್ರಾಸಿಗೆ ಹೋದದ್ದು ಯಾಕೆ? ಕೊಂಕಣಿ ಉತ್ತರ: ಕುಸಲ್ಯ ಅಂಬಾಡ್ಯ ಕಾತ್ಯಾಕ ತುಕ್ಕ ಇತ್ಯಾಕ ಕೊಳೆತ ಅಮಟೆಕಾಯಿ ಗೊರಟೆಗೆ ನಿನಗೆ ಯಾಕೆ? ತುಳು ಉತ್ತರ: ಕೊರಂಟದ ಚೋಲಿಗ್ ನಿಕ್ಕದಾಯಗ್ ಗೇರು ಪಪ್ಪಿನ ಬೀಜದ ಓಡಿಗೆ ನಿನಗೆ ಯಾಕೆ? ಕನ್ನಡ ಉತ್ತರ: ಗೋಟು ಅಡಕೆಗೆ ನಿನಗೆ ಯಾಕೆ? ಹುಲು ಪದಾರ್ಥವೆಂಬ ಅರ್ಥದಲ್ಲಿ ಅಡಕೆ ಶಬ್ದವು ಗಟ್ಟದ ಮೇಲಣ ಹೊಸ ಕನ್ನಡದಲ್ಲಿ ಪ್ರಯೋಗವಾಗುವುದಿಲ್ಲ, ಆದರೆ ಹಳೆಗನ್ನಡದಲ್ಲಿ ಅದಕ್ಕೆ ಈ ಅರ್ಥವುಳ್ಳ ಉದಾಹರಣೆ ಇದೆ. ಪರಶುರಾಮನು ದ್ರವ್ಯಾರ್ಥಿಯಾಗಿ ಬಂದ ದ್ರೋಣನಿಗೆ ಹೇಳುವ ಮಾತುಗಳಲ್ಲಿರುವ ಅಡಕೆ ಶಬ್ದವನ್ನು ನೋಡಿ. ಪಂಪ ಭಾರತ ಕೃತಿಯಲ್ಲಿ ಆ ಸಂಭಾಷಣೆಯನ್ನು ಹೀಗೆ ಬರೆಯಲಾಗಿದೆ: ಒಡಮೆಯನರ್ಥಿಗಿತ್ತೆನವ ನೀತಳಮಂ ಗುರುಗಿತ್ತೆ ನೀಗಳೊಂದಡಕೆಯು ನಿಲ್ಲ ಕೈಯೋಳು. ಮೇಲೆ ಕಾಣುವ ಬೆಲೆ ಇಲ್ಲದ ಅಲ್ಪ ವಸ್ತು ಎಂಬ ಅಭಿಪ್ರಾಯವು ಕನ್ನಡ ಗಾದೆಯಲ್ಲಿ ಇನ್ನೂ ಉಳಿದಿದೆ. ಆದರೆ ಒಂದು ಅಡಕೆ ಮರ, ಹೋದರೆ ಒಂದು ಗೋಟು ಅಡಕೆ. ಹೌದಲ್ಲವೇ, ತೀರಾ ಪರಿಚಿತ ವಸ್ತುವನ್ನು ಅಗ್ಗದ್ದೆಂಬಂತೆ ನೋಡುವ ಚಾಳಿ ಎಲ್ಲ ಭಾಷೆಗಳಲ್ಲೂ ಇದೆ ಅಂತಾಯ್ತು. ತುಳು ಕೊಂಕಣಿಗಳು ಅದಕ್ಕೆ ಅಮಟೆಕಾಯಿಯನ್ನೇ ಆಯ್ದುಕೊಂಡಿವೆ ಅಷ್ಟೆ. ಇಲ್ಲಿ ಇನ್ನೂ ಒಂದು ಅಂಶವನ್ನು ಗಮನಿಸಬಹುದಾಗಿದೆ, ಅದೇನೆಂದರೆ ಮಾವಿನ ಹಣ್ಣಿಗೂ ಅಮಟೆಕಾಯಿಗೂ ಹೋಲಿಕೆ. ಬಣ್ಣ, ಗಾತ್ರ, ಆಕಾರ, ರುಚಿಗಳಲ್ಲಿ ಅಲ್ಲ, ಜನರು ಕೊಡುವ ಘನತೆ ಗೌರವಗಳಲ್ಲಿ. ದೂರದ ಮಾವಿಗಿಂತ ಹತ್ತಿರದ ಅಂಬಟೆ ಲೇಸು ಎಂಬ ಗಾದೆಯಲ್ಲಿ ಅದು ನಮಗೆ ಚೆನ್ನಾಗಿ ಗೊತ್ತಾಗುತ್ತದೆ.
ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟುವಿನಲ್ಲಿ ಅಂಬಟೆ ಅಂಬಾಡೆ ಅಮಟೆ ಪದದ ಅರ್ಥ ವಿವರಣೆಯಲ್ಲಿ ಈ ಗಾದೆ ಮಾತನ್ನು ಸೇರಿಸಿದ್ದಾರೆ. ಗಾದೆಯ ಭಾವಾರ್ಥ ಇಷ್ಟೇ: ಮಾವಿನ ಹಣ್ಣು ನಿಸ್ಸಂಶಯವಾಗಿ ಶ್ರೇಷ್ಠ, ಆದರೆ ಅದು ಸುಲಭದಲ್ಲಿ ದಕ್ಕದಿದ್ದರೆ ಏನು ಮಾಡಲಿಕ್ಕಾಗುತ್ತದೆ? ಹತ್ತಿರದಲ್ಲಿರುವ ಸುಲಭವಾಗಿ ಕೈಗೆಟಕುವ ಅಂಬಟೆಕಾಯಿಯನ್ನೇ ಮಾವು ಎಂದು ತಿಳಿದು ಆಸ್ವಾದಿಸಬೇಕಷ್ಟೆ. ಇದು ಒಂಥರದಲ್ಲಿ ಕಡ್ಲೆಕಾಯಿಯನ್ನು ಬಡವರ ಬಾದಾಮಿ ಎಂದಂತೆಯೇ. ಸ್ವಾರಸ್ಯವೆಂದರೆ ದೂರದ ಮಾವಿಗಿಂತ ಹತ್ತಿರದ ಅಂಬಟೆ ಲೇಸು ಎಂಬ ಈ ಗಾದೆ ಮಾತು ಪದಶಃ ಅನುವಾದವೆಂಬಂತೆ ತುಳು ಭಾಷೆಯಲ್ಲೂ ಇದೆ. ದೂರದ ಕುಕ್ಕುಡ್ದು ಮುಟ್ಟದ ಅಂಬಡೆ ಎಡ್ಡೆ ಎಂದು. ಅಮಟೆಕಾಯಿಯನ್ನು ತೆಲುಗಿನಲ್ಲಿ ಅಡವಿ ಮಾಮಿಡಿ ಎನ್ನುತ್ತಾರಂತೆ. ಇದು ಒಂದು ನಮೂನೆಯಲ್ಲಿ ತಾರತಮ್ಯದ ಹುನ್ನಾರವೇ. ಮಾವು ಸರ್ವಶ್ರೇಷ್ಠ ಮತ್ತು ಗೌರವಾರ್ಹ, ಅಮಟೆಕಾಯಿ ಏನಿದ್ದರೂ ಕಾಡಿನ ಮಾವು ಅಷ್ಟೇ. ದ ಆಂಬರೆಲ್ಲಾ ಹ್ಯಾಸ್ ಸಫರ್ಡ್ ಬೈ ಕಂಪ್ಯಾರಿಸನ್ ವಿತ್ ದ ಮ್ಯಾಂಗೋ ಅಂಡ್ ಬೈ ರಿಪಿಟೇಷನ್ ಇನ್ ಲಿಟರೇಚರ್ ಆಫ್ ಇಟ್ಸ್ ಇನ್ಫೀರಿಯರ್ ಕ್ವಾಲಿಟಿ ಎಂದು ಇಂಗ್ಲಿಷ್ ವೆಬ್ ಪುಟವೊಂದರಲ್ಲೂ ಓದಿದೆ. ಆಂಬರೆಲ್ಲಾ ಅಂದರೆ ಅಮಟೆಕಾಯಿ, ಲ್ಯಾಟಿನ್ ಅಮೆರಿಕಾದ ಕೆರಿಬಿಯನ್ ಪ್ರದೇಶಗಳಲ್ಲಿ ಆ ಹೆಸರಿನಿಂದ ಕರೆಯಲಾಗುತ್ತದೆ. ಅಂಬರೆಲ್ಲಾ ಹಣ್ಣು ಸಾಮಾನ್ಯವಾಗಿ ಮಾವಿನ ಹಣ್ಣಿನೊಂದಿಗೆ ಹೋಲಿಸಿದಾಗ ಕಡಿಮೆ ಗುಣಮಟ್ಟದ್ದು ಎಂಬ ಭಾವನೆ ಸಾಹಿತ್ಯದಲ್ಲಿ ಪದೇ ಪದೇ ಹೇಳಲ್ಪಟ್ಟಿದೆ. ಆದರೆ ಸರಿಯಾದ ಹಂತದಲ್ಲಿ ಇನ್ನೂ ಗಟ್ಟಿಯಾಗಿರುವಾಗ ಇದನ್ನು ಬಹಳ ಜನರು ಹಾಗೆಯೇ ತಿನ್ನಲು ಇಷ್ಟಪಡುತ್ತಾರೆ. ಇದರಿಂದ ತಯಾರಿಸಿದ ರಸವು ತಂಪಾದ ಪಾನೀಯಗಳಿಗೆ ಅತ್ಯಂತ ರುಚಿಕರವಾಗಿರುತ್ತದೆ. ಈ ಹಣ್ಣಿನ ತುಂಡುಗಳನ್ನು ಸ್ವಲ್ಪ ನೀರು ಮತ್ತು ಸಕ್ಕರೆಯೊಂದಿಗೆ ಬೇಯಿಸಿ ಜರಡಿಯಲ್ಲಿ ಹರಿಸಿದರೆ ಅದು ಸಾಂಪ್ರದಾಯಿಕ ಸೇಬು ಸಾಸ್ ಅನ್ನು ಹೋಲುವಂತಹ ರುಚಿಕರ ಪದಾರ್ಥವಾಗುತ್ತದೆ. ಅದಕ್ಕೆ ದಾಲ್ಚೀನಿ ಮತ್ತಿತರ ಮಸಾಲೆಗಳನ್ನು ಸೇರಿಸಿ ನಿಧಾನವಾಗಿ ಕುದಿಸಿದರೆ ದಪ್ಪವಾಗುತ್ತದೆ. ಅದನ್ನು ಜಾಮ್ನಂತೆ ಬಳಸಬಹುದಾಗಿದೆ. ಪಕ್ವವಾಗದ ಹಣ್ಣುಗಳನ್ನು ಜೆಲ್ಲಿ, ಉಪ್ಪಿನಕಾಯಿ ಅಥವಾ ರುಚಿಕರ ಪದಾರ್ಥಗಳಾಗಿ ಮಾಡಬಹುದು. ಅಂಬರೆಲ್ಲಾ ಮರದ ಕಿರಿದಾದ ಎಲೆಗಳು ಸ್ವಲ್ಪ ಹುಳಿ ರುಚಿಯನ್ನು ಹೊಂದಿದ್ದು ದಕ್ಷಿಣ ಪೂರ್ವ ಏಷ್ಯಾದಲ್ಲಿ ತಿನ್ನುತ್ತಾರೆ. ಇಂಡೋನೇಷ್ಯಾದಲ್ಲಿ ಅವನ್ನು ಬೇಯಿಸಿ ಮೀನು ಮತ್ತು ಅನ್ನದ ಜೊತೆ ತರಕಾರಿಯಂತೆ ತಿನ್ನುತ್ತಾರೆ. ವಿವಿಧ ಅಡುಗೆಗಳಲ್ಲಿ ರುಚಿಗಾಗಿ ಬಳಸಲಾಗುತ್ತದೆ. ಕೆಲವೊಮ್ಮೆ ಮಾಂಸವನ್ನು ಮೃದುವಾಗಿಸಲು ಅದನ್ನು ಮಾಂಸದೊಂದಿಗೆ ಬೇಯಿಸುತ್ತಾರೆ ಎಂದು ಆ ವೆಬ್ ಪುಟದಲ್ಲಿ ಅಮಟೆಗಾಯಿಯ ಗುಣಗಾನ ನೋಡಿದಾಗ ನನಗೆ ಸ್ವಲ್ಪ ಸಮಾಧಾನವಾಯಿತು. ಅದಕ್ಕಿಂತಲೂ ಹೆಚ್ಚು ಸಮಾಧಾನದ ಸಂಗತಿ ಎಂದರೆ ಸಂಸ್ಕೃತ ಭಾಷೆಯಲ್ಲಿ ಅಮಟೆಕಾಯಿಯನ್ನು ತುಚ್ಛವಾಗಿ ಕಂಡಿಲ್ಲದಿರುವುದು. ಮಾವಿನಷ್ಟು ಹೊಗಳಿ ಅಟ್ಟಕ್ಕೇರಿಸದಿದ್ದರೂ ಸಂಸ್ಕೃತ ವಾಂಗ್ಮಯದಲ್ಲಿ ಅಮಟೆಕಾಯಿಯ ಉಲ್ಲೇಖ ಗೌರವಯುತವಾಗಿಯೇ ಆಗಿರುವಂತಿದೆ. ಅಷ್ಟೇ ಅಲ್ಲ, ಅಮಟೆಕಾಯಿ ಎಂಬರ್ಥದಲ್ಲಿ ಆಮ್ರಾತಕ ಎಂಬೊಂದು ಪದದ ಜೊತೆಗೆ ಹಲವಾರು ಚಂದ ಚಂದದ ಪರ್ಯಾಯ ಪದಗಳು ಸಂಸ್ಕೃತದಲ್ಲಿವೆ. ಪೀತನ, ಕಪೀತನ, ವರ್ಷಪಾಕಿ, ಪೀತನಕ, ಅಭ್ರವಾಟಿಕ, ಭೃಂಗೀಫಲ, ರಸಾಢ್ಯ, ತನುಕ್ಷೀರ, ಕಪಿಪ್ರಿಯ, ಅಂಬರಾತಕ, ಅಂಬರೀಯ ಮತ್ತು ಕಪಿಚೂಡ. ಕಾಯಿ ಇದ್ದಾಗಿನ ಚೊಗರು ಹುಳಿ ರುಚಿ, ಹಣ್ಣಾದಾಗಿನ ಮಧುರಾಮ್ಲತ್ವ, ಸ್ನಿಗ್ಧತ್ವ, ಪಿತ್ತಕಫ ನಾಶಿತ್ವ, ವಾತಘ್ನ, ಜೀರ್ಣಕಾರಿತ್ವ ಮುಂತಾದ ಔಷಧೀಯ ಗುಣಗಳ ಬಣ್ಣನೆಯೂ ಇದೆ. ಸುಶ್ರುತ ಸಂಹಿತೆ, ಮಾರ್ಕಂಡೇಯ ಪುರಾಣ ಮುಂತಾದವುಗಳಲ್ಲಷ್ಟೇ ಅಲ್ಲ, ರಾಮಾಯಣ ಮಹಾಭಾರತ ಕಾವ್ಯಗಳಲ್ಲೂ ಅಮಟೆಕಾಯಿಯ ಪ್ರಶಂಸೆಯಾಗಿದೆ. ಅಂದರೆ ಒಟ್ಟಾರೆಯಾಗಿ ಸಂಸ್ಕೃತದ ಮಟ್ಟಿಗೆ ಅಮಟೆಕಾಯಿಯು ರಾಜಕುಮಾರನಲ್ಲದಿದ್ದರೂ ದಾಸೀಪುತ್ರನೆಂಬ ಭಾವವಂತೂ ಎಲ್ಲಿಯೂ ಇಲ್ಲ. ಅಷ್ಟಾಗಿ ಮಹಾಭಾರತದಲ್ಲೂ ಧೃತರಾಷ್ಟ್ರ ಮತ್ತು ಪಾಂಡುವಿಗಿಂತ ಹೆಚ್ಚಿನ ಅಂತಃಸತ್ವವಿದ್ದದ್ದು ವಿದುರನಲ್ಲೇ ಅಲ್ಲವೇ? ಇದುವರೆಗೆ ತಿಳಿರು ತೋರಣ ಔಕಣ ಕೇಳಿದಿರಿ. ಸಂಚಿಕೆಯ ಶೀರ್ಷಿಕೆ ಮಾವು ಹಣ್ಣುಗಳ ರಾಜನಾದರೆ ಅಮಟೆ ದಾಸಿಪುತ್ರನೇ. ಲೇಖನ ಮತ್ತು ವಾಚನ ಶ್ರೀವತ್ಸ ಜೋಶಿ.

ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕಥೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಹೆಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

0: ಕೇಳುಗರೆ, ಇನ್ನು ಮುಂದೆ ಎಮಿಲಿ ಬೇಕರ್ ವೈಟ್ ಅವರ ಎವರಿ ಸ್ಕ್ರೀನ್ ಆನ್ ದ ಪ್ಲಾನೆಟ್ ಈ ಪುಸ್ತಕದ ಪರಿಚಯ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಗೋಪಾಲಸ್ವಾಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಾಣಿಜ್ಯಶಾಸ್ತ್ರ ಉಪನ್ಯಾಸಕರಾದ ಶ್ರೀಮತಿ ದಿವ್ಯಾ ಕೆಬಿ ಅವರು.
1: ಜ್ಞಾನಧ್ವನಿ 90.8 FM ಸಮುದಾಯ ಬಾನುಲಿ ಕೇಂದ್ರ ಮೈಸೂರು, ಕೇಳುಗರಿಗೆ ನಮಸ್ಕಾರ. ಇಂದು ಟಿಕ್ಟಾಕ್ ಆಪ್ನ ಬಗ್ಗೆ ತಿಳಿದುಕೊಳ್ಳೋಣ. ಎವ್ರಿ ಸ್ಕ್ರೀನ್ ಆನ್ ದಿ ಪ್ಲಾನೆಟ್, ಎಮಿಲಿ ಬ್ರೇಕರ್ ವೈಟ್ ಅವರು ಬರೆದಿರುವ ಜಾಗತಿಕ ಮಟ್ಟದಲ್ಲಿ ಭಾರೀ ಸಂಚಲನ ಮೂಡಿಸಿದ ಟಿಕ್ಟಾಕ್ ಆಪ್ನ ಹಿನ್ನೆಲೆ ಹಾಗೂ ಅದರ ಸುತ್ತ ನಡೆದ ರಾಜಕೀಯ ಯುದ್ಧವನ್ನು ವಿಶ್ಲೇಷಿಸುವ ಎವ್ರಿ ಸ್ಕ್ರೀನ್ ಆನ್ ದಿ ಪ್ಲಾನೆಟ್ ದ ವಾರ್ ಓವರ್ ಟಿಕ್ಟಾಕ್ ಪುಸ್ತಕದ ಪರಿಚಯ ಮಾಡಿಕೊಳ್ಳೋಣ. ಇವತ್ತು ನಿಮ್ಮ ಕೈಯಲ್ಲಿರೋ ಮೊಬೈಲ್ ಸ್ಕ್ರೀನ್ ಕಡೆಗೆ ಒಂದು ಕ್ಷಣ ಕಣ್ಣು ಹಾಯಿಸಿ, ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿಯ ಮಲಗುವವರೆಗೂ ನಮ್ಮ ಇಡೀ ಜಗತ್ತನ್ನ ಆವರಿಸಿಕೊಂಡಿರುವ ಆ ಪುಟ್ಟ ಪರದೆಯ ಹಿಂದೆ ಜಗತ್ತಿನ ಎರಡು ಮಹಾಶಕ್ತಿಗಳ ನಡುವೆ ಒಂದು ರಹಸ್ಯ ಯುದ್ಧ ನಡೀತಿದೆ ಅಂದ್ರೆ ನೀವು ನಂಬ್ತೀರಾ? ಹೌದು, ನಾವು ಕೇವಲ 15 ಸೆಕೆಂಡ್ಗಳ ಮನೋರಂಜನೆ ಅಂದುಕೊಂಡಿರೋ ಟಿಕ್ಟಾಕ್ ಅನ್ನೋ ಒಂದು ಆಪ್ ಇವತ್ತು ಅಮೆರಿಕ ಮತ್ತು ಚೀನಾ ದೇಶಗಳ ನಿದ್ದೆಗೆಡಿಸಿದೆ. ಹಾರ್ವರ್ಡ್ ವಿಶ್ವವಿದ್ಯಾಲಯದ ಖ್ಯಾತ ತನಿಖಾ ಪತ್ರಕರ್ತೆ ಎಮಿಲಿ ಬ್ರೇಕರ್ ವೈಟ್ ಬರೆದಿರೋ ಜಾಗತಿಕ ಮಟ್ಟದಲ್ಲಿ ಭಾರೀ ಸಂಚಲನ ಮೂಡಿಸಿರೋ ಎವ್ರಿ ಸ್ಕ್ರೀನ್ ಆನ್ ದಿ ಪ್ಲಾನೆಟ್ ಅನ್ನೋ ಅದ್ಭುತ ಪುಸ್ತಕದ ರೋಚಕ ಕಥೆಯನ್ನ ಇವತ್ತಿನ ನಮ್ಮ ವಿಶೇಷ ಸಂಚಿಕೆಯಲ್ಲಿ ನಾವು ನಿಮಗಾಗಿ ತೆರೆದಿಡಲಿದ್ದೇವೆ. ಕೇವಲ ಮನೋರಂಜನೆ ಅಂದುಕೊಂಡ ತಂತ್ರಜ್ಞಾನ ನಮ್ಮ ದೇಶದ ಭದ್ರತೆ ಮತ್ತು ಸಂಸ್ಕೃತಿಯನ್ನ ಹೇಗೆ ಬದಲಾಯಿಸುತ್ತಿದೆ, ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋಣ. ಎವ್ರಿ ಸ್ಕ್ರೀನ್ ಆನ್ ದಿ ಪ್ಲಾನೆಟ್ ಪುಸ್ತಕ. ಎಮಿಲಿ ಬ್ರೇಕರ್ ವೈಟ್ ಅವರು ಹಾರ್ವರ್ಡ್ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿ ಪಡೆದ ಪ್ರಸಿದ್ಧ ತನಿಖಾ ಪತ್ರಕರ್ತೆಯಾಗಿದ್ದು ತಂತ್ರಜ್ಞಾನ ಲೋಕದ ಕರಾಳ ಮುಖವನ್ನ ಜಗತ್ತಿಗೆ ಪರಿಚಯಿಸಿದ್ದವರು. ಅವರ ಈ ಪುಸ್ತಕವು ಟಿಕ್ಟಾಕ್ ಎಂಬ ಕೇವಲ ಒಂದು ಮನೋರಂಜನಾ ಆಪ್ ಹೇಗೆ ವಿಶ್ವದ ಎರಡು ಪ್ರಬಲ ದೇಶಗಳಾದ ಅಮೆರಿಕ ಮತ್ತು ಚೀನಾಗಳ ನಡುವೆ ತಾಂತ್ರಿಕ ಶೀತಲ ಸಮರಕ್ಕೆ ಕಾರಣವಾಯಿತು ಎಂಬುದನ್ನ ಅತ್ಯಂತ ರೋಚಕವಾಗಿ ವಿವರಿಸುತ್ತದೆ. ಪುಸ್ತಕದ ಶೀರ್ಷಿಕೆಯೇ ಹೇಳುವಂತೆ ಭೂಮಿಯ ಮೇಲಿರುವ ಪ್ರತಿಯೊಂದು ಮೊಬೈಲ್ ಅಥವಾ ಕಂಪ್ಯೂಟರ್ ಪರದೆಯನ್ನ ಆಕ್ರಮಿಸಿಕೊಳ್ಳುವ ಹಠದೊಂದಿಗೆ ಬೆಳೆದ ಈ ಸಂಸ್ಥೆಯ ಹಿಂದಿರುವ ರಾಜಕೀಯ, ಆರ್ಥಿಕತೆ ಮತ್ತು ತಂತ್ರಜ್ಞಾನದ ಹೊಳಸುಳಿಗಳನ್ನು ಲೇಖಕರು ಇಲ್ಲಿ ತೆರೆದಿಟ್ಟಿದ್ದಾರೆ. ಬೈಟ್ ಡ್ಯಾನ್ಸ್ ಮತ್ತು ಜಾಂಗ್ ಹಿಮ್ಮಿಂಗ್ ಅವರ ಮಹತ್ವಾಕಾಂಕ್ಷೆ. ಕೇಳುಗರೆ, ಇವತ್ತಿನ ಡಿಜಿಟಲ್ ಸಾಮ್ರಾಜ್ಯದ ಅಧಿಪತಿ ಬೈಟ್ ಡ್ಯಾನ್ಸ್ ಸಂಸ್ಥೆಯ ಅಸಲಿ ಕತೆ ಶುರುವಾಗೋದು ಚೀನಾದ ಬೀಜಿಂಗ್ನ ಒಂದು ಸಣ್ಣ ಅಪಾರ್ಟ್ಮೆಂಟ್ ಅಲ್ಲಿ. 2012 ಜಾಂಗ್ ಹಿಮ್ಮಿಂಗ್ ಅನ್ನೋ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಒಂದು ಕನಸು ಕಾಣ್ತಾರೆ. ಅಲ್ಲಿಯವರೆಗೆ ಇಡೀ ಜಗತ್ತು ಗೂಗಲ್ನಲ್ಲಿ ನಮಗೆ ಬೇಕಾದ ಮಾಹಿತಿಯನ್ನ ನಾವೇ ಹುಡುಕ್ತಾ ಇದ್ದೆವು. ಆದ್ರೆ ಜಾಂಗ್ ಹಿಮ್ಮಿಂಗ್ ಯೋಚಿಸಿದ್ದೇ ಬೇರೆ. ಮಾಹಿತಿಯನ್ನ ಜನರು ಹುಡುಕೋದು ಬೇಡ, ಮಾಹಿತಿಯೇ ಜನರನ್ನು ಹುಡುಕಿಕೊಂಡು ಹೋಗುವಂತಾಗಬೇಕು. ಇದೇ ಯೋಚನೆಯಿಂದ ಅವರು ಹುಟ್ಟು ಹಾಕಿದ್ದೇ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ರೆಕಮೆಂಡೇಶನ್

0: ಆಲ್ಗರಿದಮ್. ಆರಂಭದಲ್ಲಿ ಬೈಟ್ ಡ್ಯಾನ್ಸ್ ಕಂಪನಿಯ ನೌಕರರಿಗೆ ತರಬೇತಿ ನೀಡೋ ಒಂದು ವಿಡಿಯೋ ಇತ್ತು. ಅದರಲ್ಲಿ ಒಂದು ಹಠ ಇತ್ತು, ಒಂದು ಜಾಗತಿಕ ಹಸಿವಿತ್ತು. ಅದರಲ್ಲಿರೋ ಘೋಷಣೆ ಏನಿತ್ತು ಗೊತ್ತಾ? ನಾವು ಜಗತ್ತಿನ ಎಲ್ಲೆಡೆ ವ್ಯಾಪಿಸಬೇಕು. ಈ ಭೂಮಿಯ ಮೇಲಿರುವ ಪ್ರತಿಯೊಂದು ಮೊಬೈಲ್ ಅಥವಾ ಕಂಪ್ಯೂಟರ್ ಪರದೆಯ ಮೇಲೂ ನಮ್ಮ ಆಪ್ ಇರಬೇಕು ಅಂದುಕೊಂಡಂತೆಯೇ ಅವರು ಸೃಷ್ಟಿಸಿದ ಟಿಕ್ಟಾಕ್ ಕೇವಲ ಕೆಲವೇ ವರ್ಷಗಳಲ್ಲಿ ಅಮೆರಿಕದ ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳನ್ನೇ ನಡುಕಿಸಿಬಿಡ್ತು. ಚೀನಾದ ಒಂದು ಮೂಲೆಯಲ್ಲಿ ಕೂತು ಇಡೀ ಜಗತ್ತಿನ ಜನರ ಬೆರಳ ತುದಿಯನ್ನ ನಿಯಂತ್ರಿಸೋಕೆ ಹೊರಟ ಜಾಂಗ್ ಹಿಮಿಂಗ್ ಅವರ ಆ ಮಹತ್ವಾಕಾಂಕ್ಷೆಯ ಕರಾಳ ಮುಖಗಳು ಮುಂದಿನ ಭಾಗಗಳಲ್ಲಿ ಬಿಚ್ಚಿಕೊಳ್ಳಲಿವೆ. ಮಾಂತ್ರಿಕ ಆಲ್ಗರಿದಮ್ ಮತ್ತು ಅಡಿಕ್ಷನ್. ಕೇಳುಗರೆ, ನೀವು ಎಂದಾದರೂ ಗಮನಿಸಿದ್ದೀರಾ? ಜಸ್ಟ್ 5 ನಿಮಿಷ ರೀಲ್ಸ್ ಅಥವಾ ಟಿಕ್ಟಾಕ್ ನೋಡಿ ಮೊಬೈಲ್ ಪಕ್ಕ ಇಟ್ಟು ಬಿಡೋಣ ಅನ್ಕೊಂಡು ಸೋಫಾ ಮೇಲೆ ಕೂತರೆ ಗಂಟೆಗಳು ಕಳೆದರೂ ಫೋನ್ ಕೆಳಗಿಳಿಸೋಕೆ ಆಗಲ್ಲ. ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಯಾಕೆ ಹೀಗಾಗುತ್ತೆ? ಇಲ್ಲೇ ಇರೋದು ನೋಡಿ ಆ ಮಾಂತ್ರಿಕ ಆಲ್ಗರಿದಮ್ನ ಕೈಚಳಕ. ಎಮಿಲಿ ಬ್ರೇಕರ್ ವೈಟ್ ತಮ್ಮ ಪುಸ್ತಕದಲ್ಲಿ ಬರೆಯುತ್ತಾರೆ, ಟಿಕ್ಟಾಕ್ ಕೇವಲ ಒಂದು ಆಪ್ ಅಲ್ಲ, ಅದು ನಿಮ್ಮ ಮನಸ್ಸನ್ನು ಓದುವ ಒಂದು ಅದೃಶ್ಯ ಮಾಂತ್ರಿಕ. ನೀವು ಯಾವ ವಿಡಿಯೋವನ್ನ ಇಷ್ಟಪಟ್ಟು ನೋಡ್ತೀರಾ? ಯಾವ ವಿಡಿಯೋ ಬಂದಾಗ ಸ್ಕಿಪ್ ಮಾಡ್ತೀರಾ? ಅಷ್ಟೇ ಯಾಕೆ? ಒಂದು ವಿಡಿಯೋ ನೋಡುವಾಗ ನಿಮ್ಮ ಕಣ್ಣುಗಳು ಎಷ್ಟು ಸೆಕೆಂಡ್ ಅಲ್ಲಿ ನಿಲ್ಲುತ್ತವೆ ಅನ್ನೋದನ್ನ ಕೂಡ AI ಅತ್ಯಂತ ನಿಖರವಾಗಿ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ನೀವು ಯೋಚಿಸಿದ್ದಕ್ಕಿಂತ ಮುಂಚೆಯೇ ನಿಮ್ಮ ಸುಪ್ತ ಮನಸ್ಸಿಗೆ ಏನು ಬೇಕು ಅಂತ ಈ ಆಪ್ಗೆ ಗೊತ್ತಿರುತ್ತೆ. ಅದಕ್ಕೆ ಇದು ಜಗತ್ತಿನ ಕೋಟ್ಯಾಂತರ ಯುವ ಪೀಳಿಗೆಯನ್ನ ತನ್ನತ್ತ ಅಯಸ್ಕಾಂತದಂತೆ ಸೆಳೆದು ಒಂದು ತರಹದ ಡಿಜಿಟಲ್ ವ್ಯಸನಕ್ಕೆ ತಳ್ಳಿಬಿಟ್ಟಿದೆ. ಇದು ಕೇವಲ ಮನೋರಂಜನೆಗಾಗಿ ಉಳಿಯಲಿಲ್ಲ ಕೇಳುಗರೆ, ಜಗತ್ತಿನ ಫ್ಯಾಷನ್, ಸಂಗೀತ ಮತ್ತು ಇಡೀ ಯುವ ಸಂಸ್ಕೃತಿಯನ್ನ ತನ್ನ ಬೆರಳ ತುದಿಯಲ್ಲಿ ಆಡಿಸುವ ಕಣ್ಣಿಗೆ ಕಾಣದ ದೊಡ್ಡ ಮಾಯಾಜಾಲವಾಗಿ ಬೆಳೆದು ನಿಂತಿತು. ಆದರೆ ಈ ಮಾಂತ್ರಿಕ ಆಲ್ಗರಿದಮ್ ಬರೀ ಮನೋರಂಜನೆಗೆ ಮಾತ್ರ ಸೀಮಿತವಾಗಿತ್ತ ಅಥವಾ ಇದರ ಹಿಂದೆ ಯಾವುದಾದರೂ ರಹಸ್ಯ ಅಡಗಿತ್ತ? ದತ್ತಾಂಶ ಸೋರಿಕೆ ಮತ್ತು ಚೀನಾ ಸರ್ಕಾರದ ಸಂಪರ್ಕ. ಕೇಳುಗರೆ, ಒಂದು ಕಡೆ ಜಗತ್ತಿನಾದ್ಯಂತ ಟಿಕ್ಟಾಕ್ ಕ್ರೇಸ್ ಜೋರಾಗಿದ್ರೆ ಇನ್ನೊಂದೆಡೆ ಅಮೆರಿಕದ ಗುಪ್ತಚರ ಇಲಾಖೆಯ ತಲೆಯಲ್ಲಿ ದೊಡ್ಡದೊಂದು ಹುಳ ಬಿಟ್ಟಿತ್ತು. ಅದೇನಪ್ಪ ಅಂದ್ರೆ, ನಮ್ಮ ದೇಶದ ಕೋಟ್ಯಾಂತರ ಯುವಕರ ಖಾಸಗಿ ಮಾಹಿತಿ ಚೀನಾ ಸರ್ಕಾರದ ಕೈ ಸೇರ್ತಾ ಇದೆಯಾ ಅನ್ನೋ ಅನುಮಾನ. ಆದರೆ ಟಿಕ್ಟಾಕ್ ಅಧಿಕಾರಿಗಳು ಜಗತ್ತಿನ ಮುಂದೆ ಬಂದು ಕೋರ್ಟ್ನಲ್ಲೇ ಹಾಣೆ ಮಾಡಿ ಹೇಳ್ತಾ ಇದ್ರು, ನೋಡಿ ಸ್ವಾಮಿ, ಅಮೆರಿಕದ ಬಳಕೆದಾರರ ದತ್ತಾಂಶ ಅಥವಾ ಡೇಟಾವನ್ನು ನಾವು ಅಮೆರಿಕದಲ್ಲೇ ಇಟ್ಟಿದ್ದೀವಿ, ಅದಕ್ಕೂ ಚೀನಾಕ್ಕೂ ಯಾವುದೇ ಸಂಬಂಧ ಇಲ್ಲ, ಚೀನಾ ಸರ್ಕಾರಕ್ಕೆ ಇದರ ಪ್ರವೇಶ ಇಲ್ಲ ಅಂತ ಜಗತ್ತಿಗೆ ನಂಬಿಸ್ತಾ ಇದ್ರು. ಆದರೆ ಲೇಖಕಿ ಎಮಿಲಿ ಬ್ರೇಕರ್ ವೈಟ್ ಅವರು ಬಿಡುಗಡೆ ಮಾಡಿದ ಆ ಒಂದು ತನಿಖಾ ವರದಿ ಇಡೀ ವಿಶ್ವವನ್ನೇ ನಡುಕಿಸಿಬಿಡ್ತು. ಅವರು ಸುಮ್ಮನೆ ಆರೋಪ ಮಾಡಲಿಲ್ಲ ಕೇಳುಗರೆ, ಕಂಪನಿಯ ಒಳಗೆ ರಹಸ್ಯ ಆಡಿಯೋ ರೆಕಾರ್ಡಿಂಗ್ ಮತ್ತು ದಾಖಲೆಗಳನ್ನೇ ಜಗತ್ತಿನ ಮುಂದೆ ತಂದ್ಬಿಟ್ರು. ಆ ವಿಡಿಯೋಗಳಲ್ಲಿ ಟಿಕ್ಟಾಕ್ನ ಉನ್ನತ ಅಧಿಕಾರಿಗಳೇ ಒಪ್ಪಿಕೊಂಡಿದ್ರು, ಚೀನಾದಲ್ಲಿ ಕೂತಿರೋ ಇಂಜಿನಿಯರ್ಗಳು ಒಂದೇ ಒಂದು ಕ್ಲಿಕ್ನಲ್ಲಿ ಅಮೆರಿಕದ ಪ್ರತಿಯೊಂದು ಬಳಕೆದಾರನ ವೈಯಕ್ತಿಕ ಮಾಹಿತಿ, ಅವರ ಫೋನ್ ನಂಬರ್, ಅಷ್ಟೇ ಯಾಕೆ, ಅವರು ಎಲ್ಲಿದ್ದಾರೆ ಅನ್ನೋ ಲೊಕೇಶನ್ ಡೇಟಾವನ್ನು ಕೂಡ ಸುಲಭವಾಗಿ ನೋಡ್ತಾ ಇದ್ದಾರೆ ಅಂತ. ಅಷ್ಟೇ ಅಲ್ಲ, ಚೀನಾದಲ್ಲಿರೋ ಕಮ್ಯುನಿಸ್ಟ್ ಸರ್ಕಾರದ ಕಾನೂನಿನ ಪ್ರಕಾರ ಅಲ್ಲಿನ ಯಾವುದೇ ಕಂಪನಿ ಸರ್ಕಾರ ಕೇಳಿದ ತಕ್ಷಣ ತನ್ನಲ್ಲಿರೋ ಎಲ್ಲಾ ಡೇಟಾವನ್ನು ಬಿಟ್ಟುಕೊಡಬೇಕಾಗುತ್ತದೆ. ಅಂದರೆ ನೀವು ನಾವು ಮೊಬೈಲ್ ಪರದೆಯ ಮೇಲೆ ನೋಡ್ತಿರೋ ಆ ಸಣ್ಣ ವಿಡಿಯೋಗಳ ಹಿಂದೆ ಚೀನಾ ಸರ್ಕಾರ ಇಡೀ ಜಗತ್ತಿನ ಜನರ ಇನ್ಫಾರ್ಮೇಶನ್ ಕದಿಯೋ ದೊಡ್ಡ ಬೇಹುಗಾರಿಕೆಯ ಜಾಲ ಹೆಣೆದಿತ್ತು ಅನ್ನೋದು ಸಾಕ್ಷ್ಯ ಸಮೇತ ಬಯಲಾಯಿತು. ಇದಾದ ಮೇಲೆ ಅಮೆರಿಕ ಸುಮ್ಮನೆ ಕೂರಲಿಲ್ಲ. ಮುಂದೆ ಏನಾಯಿತು? ಪತ್ರಕರ್ತೆಯ ಮೇಲಿನ ಕಣ್ಣಿಡುವಿಕೆ ಮತ್ತು ತನಿಖೆ. ಕೇಳು, ಕೇಳುಗರೆ, ಕತೆ ಈಗ ಇಂಟರ್ನ್ಯಾಷನಲ್ ಸ್ಪೈ ಥ್ರಿಲ್ಲರ್ ಸಿನಿಮಾ ತರ ತಿರುವು ತಗೊಳ್ಳುತ್ತೆ. ಯಾವಾಗ ಪತ್ರಕರ್ತೆ ಹೆಮಿಲಿ ಬ್ರೇಕರ್ ವೈಟ್ ಅವರು ಟಿಕ್ಟಾಕ್ನ ಈ ರಹಸ್ಯಗಳನ್ನ ಪತ್ರಿಕೆಯಲ್ಲೂ ಸಾಲು ಸಾಲಾಗಿ ಬಯಲಿಗೆಳೆಯೋಕೆ ಶುರು ಮಾಡಿದ್ರೋ, ಇತ್ತ ಚೀನಾ ಬೀಚಿಂಗ್ನಲ್ಲಿರೋ ಬೈಟ್ ಡ್ಯಾನ್ಸ್ನ ದೊಡ್ಡ ದೊಡ್ಡ ಬಾಸ್ಗಳ ಎದೆಯಲ್ಲಿ ನಡುಕ ಶುರುವಾಯಿತು. ಕಂಪನಿಯ ಒಳಗಿನ ರಹಸ್ಯಗಳನ್ನ ಈ ಪತ್ರಕರ್ತೆ ತಲುಪಿಸ್ತಾ ಇರೋ ಆ ವಿಸಲ್ ಬ್ಲೌವರ್ಸ್ ಒಳಗಿನ ಇನ್ಫಾರ್ಮರ್ಸ್ ಯಾರು ಅಂತ ಪತ್ತೆ ಹಚ್ಚೋಕೆ ಟಿಕ್ಟಾಕ್ ಒಂದು ಅಪಾಯಕಾರಿ ಪ್ಲಾನ್ ಮಾಡ್ತು. ಅದಕ್ಕಾಗಿ ಅವರು ಬೆಳೆಸಿದ್ದು ಯಾರನ್ನ ಗೊತ್ತಾ? ಖುದ್ದು ಎಮಿಲಿ ಬ್ರೇಕರ್ ವೈಟ್ ಅವರನ್ನೇ. ಹೌದು ಕೇಳುಗರೆ, ಟಿಕ್ಟಾಕ್ನ ಒಂದು ರಹಸ್ಯ ಇಂಟರ್ನ್ಯಾಷನಲ್ ಟೀಮ್ ಈ ಪತ್ರಕರ್ತೆಯ ವೈಯಕ್ತಿಕ ಟಿಕ್ಟಾಕ್ ಖಾತೆಯನ್ನ ಮತ್ತು ಅವರ ಮೊಬೈಲ್ನ ಐಪಿ ವಿಳಾಸವನ್ನ ಕದ್ದು ಟ್ರ್ಯಾಕ್ ಮಾಡೋಕೆ ಶುರು ಮಾಡ್ತು. ಅವರು ಎಲ್ಲಿದ್ದಾರೆ, ಯಾರನ್ನ ಭೇಟಿಯಾಗ್ತಿದ್ದಾರೆ, ಕಂಪನಿಯ ಯಾವ ಉದ್ಯೋಗಿ ಜೊತೆ ಸೀಕ್ರೆಟ್ ಆಗಿ ಮಾತಾಡ್ತಿದ್ದಾರೆ, ಹೀಗೆ ಒಬ್ಬ ಸ್ವತಂತ್ರ ಪತ್ರಕರ್ತೆಯ ಹಿಂಚು ಇಂಚು ಚಲನ ವಲನಗಳ ಮೇಲೆ ಟಿಕ್ಟಾಕ್ ತನ್ನ ಅಪ್ಲಿಕೇಶನ್ ಮೂಲಕ ಕಣ್ಣಿಟ್ಟು. ಆದರೆ ಸತ್ಯವನ್ನ ಎಷ್ಟು ದಿನ ಅಂತ ಮುಚ್ಚಿಡೋಕೆ ಸಾಧ್ಯ ಹೇಳಿ? ಟಿಕ್ಟಾಕ್ ಸಂಸ್ಥೆ ತನಗೆ ಅರಿವಿಲ್ಲದಂತೆ ತಾನೇ ತೋಡಿದ ಹಳ್ಳಕ್ಕೆ ಬಿತ್ತು. ಪತ್ರಕರ್ತೆಯ ಮೇಲೆಯೇ ಬೇಹುಗಾರಿಕೆ ನಡೆಸಿದ ಈ ಅಘಾತಕಾರಿ ವಿಷಯ ಮುಂದೊಂದು ದಿನ ಜಗತ್ತಿನ ಮುಂದೆ ಬಹಿರಂಗವಾದಾಗ ಅದು ಕೇವಲ ಕಂಪನಿಯ ಹಗರಣವಾಗಿ ಉಳಿಯಲಿಲ್ಲ. ಖುದ್ದು ಅಮೆರಿಕದ ಪ್ರಭಾವಿ ತನಿಖಾ ಸಂಸ್ಥೆ FBI ಮತ್ತು ಜಸ್ಟಿಸ್ ಡಿಪಾರ್ಟ್ಮೆಂಟ್ ಈ ಕೇಸ್ ಕೈಗೆತ್ತಿಕೊಂಡವು. ಚೀನಾದ ಒಂದು ಕಂಪನಿ ಅಮೆರಿಕದ ಪತ್ರಕರ್ತೆಯ ಮೇಲೆ ಕಣ್ಗಾವಲು ಇಡುತ್ತೆ ಅಂದ್ರೆ ಇದು ಅಮೆರಿಕದ ಸಾರ್ವಭೌಮತ್ವಕ್ಕೆ ಎದುರಾದ ನೇರ ಸವಾಲಾಗಿತ್ತು. ಇದರ ಬೆನ್ನಲ್ಲೇ ಅಮೆರಿಕದ ಸಂಸತ್ತಿನಲ್ಲಿ ಯುದ್ಧದ ಕಹಳೆ ಮೊಳಗಿತು. ಆ ರಾಜಕೀಯ ಯುದ್ಧದ ಕಥೆಯೇನು? ಅಮೆರಿಕ ಮತ್ತು ಚೀನಾ ನಡುವಿನ ಭೌಗೋಳಿಕ ರಾಜಕೀಯ ಯುದ್ಧ ಕೇಳುಗರೆ, ಈಗ ಶುರುವಾಗುತ್ತೆ ನೋಡಿ ಅಸಲಿ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ಇಲ್ಲಿಯವರೆಗೆ ಕೇವಲ ಡೇಟಾ ಕಳ್ಳತನ ಆರೋಪ ಎದುರಿಸುತ್ತಾ ಇದ್ದ ಟಿಕ್ಟಾಕ್ ಇನ್ಮುಂದೆ ಜಗತ್ತಿನ ಎರಡು ಅತ್ಯಂತ ಪ್ರಬಲ ದೇಶಗಳಾದ ಅಮೆರಿಕ ಮತ್ತು ಚೀನಾ ನಡುವಿನ ಭೌಗೋಳಿಕ ರಾಜಕೀಯ ಯುದ್ಧದ ಮುಖ್ಯ ಅಸ್ತ್ರವಾಗಿ ಬದಲಾಯಿತು. ಅಮೆರಿಕದ ವಾಷಿಂಗ್ಟನ್ನ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಚೀನಾ ನಮ್ಮ ದೇಶದ ಮೇಲೆ ದಾಳಿ ಮಾಡಲು ಯಾವುದೇ ಕ್ಷಿಪಣಿ ಮತ್ತೆ ಬಾಂಬ್ ಬಳಸಬೇಕಾಗಿಲ್ಲ. ಅಮೆರಿಕದ 17 ಕೋಟಿ ಯುವಕರ ಕೈಯಲ್ಲಿರೋ ಮೊಬೈಲ್ ಸ್ಕ್ರೀನ್ ಮತ್ತು ಅದರಲ್ಲಿರೋ ಟಿಕ್ಟಾಕ್ ಆಲ್ಗರಿದಮ್ ಒಂದಿದ್ರೆ ಸಾಕು. ಅದರ ಮೂಲಕ ಅಮೆರಿಕದ ಯುವ ಪೀಳಿಗೆಯ ಆಲೋಚನಾ ಶಕ್ತಿಯನ್ನೇ ಚೀನಾ ತನಗೆ ಬೇಕಾದಂತೆ ನಿಯಂತ್ರಿಸಬಹುದು, ದೇಶದಲ್ಲಿ ಗಲಭೆ ಎಬ್ಬಿಸಬಹುದು ಅಥವಾ ಚುನಾವಣೆಗಳ ದಿಕ್ಕನ್ನೇ ಬದಲಾಯಿಸಬಹುದು. ಇದು ಯುದ್ಧಕ್ಕಿಂತಲೂ ಭೀಕರವಾದ ಆತಂಕವಾಗಿತ್ತು ಕೇಳುಗರೆ. ಇದಕ್ಕೆ ಉತ್ತರವಾಗಿ ಅಮೆರಿಕದ ಸಂಸತ್ತು ಒಂದು ಐತಿಹಾಸಿಕ ಕಾನೂನನ್ನು ತಂದಿತು. ಒಂದೋ ಟಿಕ್ಟಾಕ್ ತನ್ನ ಚೀನಾದ ಮಾತೃ ಸಂಸ್ಥೆಯಾದ ಬೈಟ್ಯಾಕ್ ಡ್ಯಾನ್ಸ್ನಿಂದ ಸಂಪೂರ್ಣವಾಗಿ ಹೊರಬಂದು ಯಾವುದಾದರೂ ಅಮೆರಿಕನ್ ಕಂಪನಿಗೆ ಮಾರಾಟವಾಗಬೇಕು, ಇಲ್ಲವೇ ಇಡೀ ಅಮೆರಿಕದಲ್ಲಿ ಟಿಕ್ಟಾಕ್ ಅನ್ನು ಶಾಶ್ವತವಾಗಿ ನಿಷೇಧ ಮಾಡಲಾಗುವುದು ಅಂತ ಖಡಕ್ ಆದೇಶ ಹೊರಡಿಸಿತು. ಇತ್ತ ಚೀನಾ ಸರ್ಕಾರ ಕೂಡ ಸುಮ್ಮನೆ ಕೂರಲಿಲ್ಲ. ನಮ್ಮ ದೇಶದ ಹೆಮ್ಮೆಯ ಆಲ್ಗರಿದಮ್ ಮತ್ತು ತಂತ್ರಜ್ಞಾನದ ರಹಸ್ಯ ಕೋಡ್ ಅನ್ನು ಯಾವುದೇ ಕಾರಣಕ್ಕೂ ಅಮೆರಿಕಕ್ಕೆ ಬಿಟ್ಟುಕೊಡುವುದಿಲ್ಲ ಎಂದು ಜಗತ್ತಿನ ಮುಂದೆ ಗರ್ಜಿಸಿತು. 17 ಕೋಟಿ ಅಮೆರಿಕನ್ ಬಳಕೆದಾರರು, ಕೋಟ್ಯಾಂತರ ಡಾಲರ್ ಹಣ ಮತ್ತು ಇಡೀ ಜಗತ್ತಿನ ತಾಂತ್ರಿಕ ಭವಿಷ್ಯ, ಇವೆಲ್ಲವೂ ಈ ಎರಡು ದೇಶಗಳ ಪ್ರತಿಷ್ಠೆಯ ಜಿದ್ದಾಜಿದ್ದಿನ ನಡುವೆ ಸಿಲುಕಿ ಒದ್ದಾಡಲಾರಂಭಿಸಿದವು. ಒಂದು ಪುಟ್ಟ ಆಪ್ ಜಗತ್ತಿನ ಸೂಪರ್ ಪವರ್ ದೇಶಗಳನ್ನೇ ಇಷ್ಟರ ಮಟ್ಟಿಗೆ ಮುಖಾಮುಖಿ ನಿಲ್ಲಿಸುತ್ತೆ ಅಂತ ಯಾರು ಊಹಿಸಿರಲಿಲ್ಲ. ಹಾಗಾದ್ರೆ ಈ ಮಹಾಯುದ್ಧದಲ್ಲಿ ಗೆದ್ದವರು ಯಾರು? ಟಿಕ್ಟಾಕ್ ನಿಜವಾಗಿಯೂ ನಿಷೇಧವಾಯ್ತಾ? ಕಾರ್ಪೊರೇಟ್ ತಂತ್ರಗಳು ಮತ್ತು ಚಮತ್ಕಾರಿಕ ಪಾರು.
1: ಕೇಳುಗರೆ, ಈಗ ನಾವು ಈ ಇಂಟರ್ನ್ಯಾಷನಲ್

ಕ್ಲೈಮ್ಯಾಕ್ಸ್ ಭಾಗಕ್ಕೆ ಬಂದಿದ್ದೀವಿ. ಅಮೆರಿಕ ಸರ್ಕಾರವೇನೋ ಟಿಕ್ಟಾಕ್ ಅನ್ನು ಬ್ಯಾನ್ ಮಾಡ್ತೀವಿ ಅಂತ ಕಡ್ಡಾಯವಾಗಿ ಕಾನೂನು ತಂದೇ ಬಿಡ್ತು. ಇನ್ಮೇಲೆ ಅಮೆರಿಕದಲ್ಲಿ ಟಿಕ್ಟಾಕ್ ಕತೆ ಮುಗಿಯಿತು. ಆಪ್ ಕ್ಲೋಸ್ ಆಗುತ್ತೆ ಅಂತ ಇಡೀ ಜಗತ್ತು ಅಂದ್ಕೊಂಡಿತ್ತು. ಆದ್ರೆ ಟಿಕ್ಟಾಕ್ ತನ್ನ ಅಸಲಿ ಕಾರ್ಪೊರೇಟ್ ಚಾಣಾಕ್ಷತನವನ್ನು ತೋರಿಸಿದ್ದು. ಬೈಟ್ ಡ್ಯಾನ್ಸ್ ಸಂಸ್ಥೆ ಸುಮ್ಮನೆ ಕೈಕೊಟ್ಟಿ ಕೂರಲಿಲ್ಲ. ಅವರು ಅಮೆರಿಕದ ಕೋರ್ಟ್ಗಳಲ್ಲಿ ಭಾರಿ ದೊಡ್ಡ ಕಾನೂನು ಹೋರಾಟ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ತೆರೆಮರೆಯಲ್ಲಿ ಅಮೆರಿಕದ ಶ್ವೇತಭವನ ಮತ್ತು ಪ್ರಭಾವಿ ರಾಜಕಾರಣಿಗಳ ಜೊತೆ ರಹಸ್ಯ ಸಂಧಾನಗಳನ್ನ ನಡೆಸೋಕೆ ಕೋಟ್ಯಾಂತರ ಡಾಲರ್ ಹಣವನ್ನು ನೀರಂತೆ ಹರಿಸಿದ್ರು. ಹೀಗಿರುವಾಗಲೇ ಕಥೆಗೆ ಅನಿರೀಕ್ಷಿತ ಟ್ವಿಸ್ಟ್ ಸಿಕ್ಕಿತು. ಅಮೆರಿಕದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗಳಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದ ಹೊಸ ಸರ್ಕಾರ ಬಂದಾಗ ಟಿಕ್ಟಾಕ್ ಅದನ್ನ ತನಗೆ ಪೂರಕವಾಗಿ ಬಳಸಿಕೊಂಡಿತು. ಒಂದು ಕಾಲದಲ್ಲಿ ಟಿಕ್ಟಾಕ್ ಅನ್ನು ಬ್ಯಾನ್ ಮಾಡಬೇಕು ಅಂದಿದ್ದ ಅದೇ ಟ್ರಂಪ್ ಆ ನಂತರ ತಮ್ಮ ನಿರ್ಧಾರವನ್ನು ಬದಲಾಯಿಸಿಕೊಂಡರು. ಪರಿಣಾಮ, ಅಷ್ಟು ಕಟ್ಟುನಿಟ್ಟಾಗಿ ಜಾರಿಯಾಗಬೇಕಿದ್ದ ನಿಷೇಧದ ಕಾನೂನಿಗೆ ಒಂದರ ಮೇಲೊಂದರಂತೆ ವಿನಾಯಿತಿಗಳು ಸಿಗುತ್ತಾ ಹೋದವು. ಟಿಕ್ಟಾಕ್ ಅತ್ಯಂತ ಚಮತ್ಕಾರಕವಾಗಿ ಜಗತ್ತಿನ ಅತಿ ದೊಡ್ಡ ನಿಷೇಧದ ಭೀತಿಯಿಂದ ಪಾರಾಗಿ ಇವತ್ತಿಗೂ ಕೋಟ್ಯಾಂತರ ಸ್ಕ್ರೀನುಗಳ ಮೇಲೆ ರಾಜಾರೋಷವಾಗಿ ರಾರಾಜಿಸುತ್ತಾ ಇದೆ. ಆದರೆ ಲೇಖಕಿ ಎಮಿಲಿ ಬ್ರೇಕರ್ ವೈಟ್ ಕೊನೆಯಲ್ಲಿ ಒಂದು ಮಾರ್ಮಿಕವಾದ ಮಾತು ಹೇಳ್ತಾರೆ. ಟಿಕ್ಟಾಕ್ ಏನೋ ಬದುಕುಳಿಯಿತು, ಆದರೆ ಅದು ಈಗ ಮುಂಚಿನ ತರ ಮುಕ್ತವಾಗಿಲ್ಲ. ಹಿಂದು ಅದು ಅಮೆರಿಕ ಮತ್ತು ಚೀನಾ ಎಂಬ ಇಬ್ಬರು ಸರ್ವಾಧಿಕಾರಿ ಧೋರಣೆಯ ನಾಯಕರ ಇಚ್ಛೆಯಂತೆ ಅವರ ರಾಜಕೀಯ ಲಾಭಕ್ಕೆ ತಕ್ಕಂತೆ ಆಡಬೇಕಾದ ಅನಿವಾರ್ಯತೆಗೆ ಬಂದು ನಿಂತಿದೆ. ಮುಖ್ಯ ವಿಶ್ಲೇಷಣೆ ಮತ್ತು ಮುಕ್ತಾಯ. ಎವ್ರಿ ಸ್ಕ್ರೀನ್ ಆನ್ ದಿ ಪ್ಲಾನೆಟ್ ಪುಸ್ತಕವು ಕೇವಲ ಒಂದು ಆಪ್ನ ಬೆಳವಣಿಗೆಯ ಕಥೆಯಲ್ಲ. ಇದು 21ನೇ ಶತಮಾನದ ಡೇಟಾ ಇಸ್ ದಿ ನ್ಯೂ ಆಯಿಲ್ ಎಂಬ ಸತ್ಯವನ್ನು ಸಾಬೀತುಪಡಿಸುವ ಇತಿಹಾಸ. ಎಮಿಲಿ ಬ್ರೇಕರ್ ವೈಟ್ ಅವರು ಅತ್ಯಂತ ನಿಷ್ಪಕ್ಷಪಾತವಾಗಿ ಮತ್ತು ರೋಮಾಂಚನಕಾರಿ ಶೈಲಿಯಲ್ಲಿ ಈ ಕೃತಿಯನ್ನು ರಚಿಸಿದ್ದಾರೆ. ಕೇಳುಗರೆ, ಬೈಟ್ ಡ್ಯಾನ್ಸ್ ಮಹತ್ವಾಕಾಂಕ್ಷೆಯಿಂದ ಹಿಡಿದು ಅಮೆರಿಕ ಚೀನಾದ ಮಹಾಯುದ್ಧದವರೆಗಿನ ಟಿಕ್ಟಾಕ್ನ ಇಡೀ ಕಥೆಯನ್ನ ಕೇಳಿದ್ರಲ್ಲ, ಈಗ ಈ ಇಡೀ ಇತಿಹಾಸ ನಮಗೆ ನೀಡುವ ಅಸಲಿ ಸಂದೇಶವೇನು ಅಂತ ವಿಶ್ಲೇಷಣೆ ಮಾಡುವ ಸಮಯ. ಲೇಖಕಿ ಎಮಿಲಿ ಬ್ರೇಕರ್ ವೈಟ್ ಅವರ ಈ ಎವ್ರಿ ಸ್ಕ್ರೀನ್ ಆನ್ ದಿ ಪ್ಲಾನೆಟ್ ಪುಸ್ತಕ ಕೇವಲ ಒಂದು ಮೊಬೈಲ್ ಆಪ್ನ ಏಳು ಬೀಳುಗಳ ಕಥೆಯಲ್ಲ. ಬದಲಿಗೆ ಇದು 21ನೇ ಶತಮಾನದ ಅತ್ಯಂತ ಭೀಕರವಾದ ಸತ್ಯವೊಂದನ್ನು ನಮ್ಮ ಕಣ್ಮುಂದೆ ಇಡುತ್ತದೆ. ಅದೇನಪ್ಪ ಅಂದ್ರೆ, ಇವತ್ತಿನ ಜಗತ್ತಿನಲ್ಲಿ ಡೇಟಾ ಇಸ್ ದಿ ನ್ಯೂ ಆಯಿಲ್. ನಾವು ದಿನವಿಡೀ ಸೋಷಿಯಲ್ ಮೀಡಿಯಾಗಳನ್ನು ಉಚಿತವಾಗಿ ಬಳಸ್ತಾ ಇದ್ದೀವಿ, ನಮಗೇನು ನಷ್ಟ ಇಲ್ಲ ಅನ್ಕೊಂತೀವಿ. ಆದ್ರೆ ನೆನಪಿಡಿ ಕೇಳುಗರೆ, ಇಂಟರ್ನೆಟ್ ಲೋಕದಲ್ಲಿ ಯಾವುದೇ ಒಂದು ಸೇವೆ ಅಥವಾ ಆಪ್ ನಮಗೆ ಉಚಿತವಾಗಿ ಸಿಗುತ್ತಿದೆ ಎಂದರೆ ಅಲ್ಲಿ ನಾವು ಬಳಸುವ ವಸ್ತು ಉಚಿತವಾಗಿಲ್ಲ, ಬದಲಿಗೆ ಅಲ್ಲಿ ನಾವೇ ಮಾರಾಟವಾಗ್ತಿರುವ ವಸ್ತು. ನಮ್ಮ ಇಷ್ಟ ಕಷ್ಟಗಳು, ನಮ್ಮ ಆಲೋಚನೆಗಳು, ನಮ್ಮ ಕಣ್ಣಿನ ಚಲನೆ ಮತ್ತು ನಮ್ಮ ಖಾಸಗಿ ಮಾಹಿತಿ ಇವೆಲ್ಲವನ್ನು ಇವತ್ತು ಬಂಡವಾಳ ಮಾಡಿಕೊಳ್ಳಲಾಗುತ್ತಿದೆ. ಒಂದು ಕಾಲದಲ್ಲಿ ದೇಶಗಳ ನಡುವೆ ಗಡಿಗಾಗಿ ತೈಲಕ್ಕಾಗಿ ಯುದ್ಧ ನಡೆಯುತ್ತಿತ್ತು. ಆದರೆ ಇವತ್ತು ಯುದ್ಧ ನಡೆಸುತ್ತಿರುವುದು ನಮ್ಮ ನಿಮ್ಮ ಕೈಗಳಲ್ಲಿರೋ ಮೊಬೈಲ್ ಪರದೆಯನ್ನು ಆಕ್ರಮಿಸಿಕೊಳ್ಳಲು. ಯಾರ ಬಳಿ ಜನರ ಗಮನವನ್ನು ಸೆರೆ ಹಿಡಿಯುವ ಆಲ್ಗರಿದಮ್ ಇರುತ್ತದೆಯೋ ಅವರೇ ಇಡೀ ಜಗತ್ತನ್ನು ಆಳಬಹುದು ಎಂಬುದು ಟಿಕ್ಟಾಕ್ ಸಾಬೀತುಪಡಿಸಿದೆ. ಇದು ಕೇವಲ ಅಮೆರಿಕ ಮತ್ತು ಚೀನಾದ ಸಮಸ್ಯೆಯಲ್ಲ, ನಮ್ಮ ಭಾರತ ಸೇರಿದಂತೆ ಜಗತ್ತಿನ ಪ್ರತಿಯೊಂದು ದೇಶದ ಸಾರ್ವಭೌಮತ್ವ ಮತ್ತು ಯುವ ಪೀಳಿಗೆಯ ಭವಿಷ್ಯದ ಪ್ರಶ್ನೆಯಾಗಿದೆ. ಹಾಗಾಗಿ ಕೇಳುಗರೆ, ಇನ್ಮುಂದೆ ಮೊಬೈಲ್ ಪರದೆಯ ಮೇಲೆ ಮೂಡುವ ಪುಟ್ಟ ವಿಡಿಯೋಗಳನ್ನು ನೋಡುವಾಗ ಒಂದು ಕ್ಷಣ ಯೋಚಿಸಿ. ನಾವು ತಂತ್ರಜ್ಞಾನವನ್ನು ಬಳಸುತ್ತಿದ್ದೇವಾ ಅಥವಾ ತಂತ್ರಜ್ಞಾನವೇ

ನಮ್ಮನ್ನು ಬಳಸಿಕೊಳ್ಳುತ್ತಿದೆಯಾ? ಪುಸ್ತಕದ ಪ್ರಮುಖ ಸಂದೇಶ ಕೇಳುಗರೆ, ಇಷ್ಟೆಲ್ಲ ಕೇಳಿದ ಮೇಲೆ ಈ ಇಡೀ ಪುಸ್ತಕ ನಮಗೆ ನೀಡೋ ಆ ಅತ್ಯಂತ ಪ್ರಮುಖವಾದ ಸಂದೇಶ ಅಥವಾ ಟೇಕ್ ಅವೇ ಮೆಸೇಜ್ ಏನು ಗೊತ್ತಾ? ಲೇಖಕಿ ಎಮಿಲಿ ಬ್ರೇಕರ್ ವೈಟ್ ಇಡೀ ಜಗತ್ತಿನ ಕಣ್ಣು ತೆರೆಸಲು ಮೂರು ಮುಖ್ಯ ಸತ್ಯಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ನಿಮ್ಮ ಗಮನವೇ ಅವರ ಬಂಡವಾಳ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕಳೆಯೋ ಪ್ರತಿ ಸೆಕೆಂಡು ನಮಗೆ ಫ್ರೀ ಇರಬಹುದು, ಆದ್ರೆ ಆ ಕಂಪನಿಗಳಿಗೆ ಕೋಟ್ಯಾಂತರ ರೂಪಾಯಿ ತಂದುಕೊಡೋ ಬಂಡವಾಳ. ನಮ್ಮ ಗಮನ ಮತ್ತು ಸಮಯವನ್ನ ನಮಗೇ ಗೊತ್ತಿಲ್ಲದಂತೆ ಕದ್ದು ಅದನ್ನ ಬೇರೆಯವರಿಗೆ ಮಾರುಕಟ್ಟೆ ಮಾಡೋದೇ ಈ ಆಪ್ಗಳ ಅಸಲಿ ಬಿಸ್ನೆಸ್ ಮಾಡೆಲ್. ಖಾಸಗಿತನ ಎಂಬುದು ಕೇವಲ ಭ್ರಮೆ. ತಂತ್ರಜ್ಞಾನದ ಜಗತ್ತಿನಲ್ಲಿ ಯಾವುದೂ ರಹಸ್ಯವಾಗಿ ಉಳಿದಿಲ್ಲ. ನಾವು ಜಗತ್ತಿಗೆ ಹೇಳದ ನಮ್ಮ ಸುಪ್ತ ಆಸೆಗಳು, ಕೋಪ, ತಾಪ ಎಲ್ಲವನ್ನೂ ಒಂದು ಆಲ್ಗರಿದಮ್ ಕದ್ದು ನೋಡ್ತಾ ಇರುತ್ತೆ. ನಮ್ಮ ಡೇಟಾ ನಮ್ಮ ದೇಶದ ಭದ್ರತೆಯನ್ನಷ್ಟೇ ಅಲ್ಲ, ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನೇ ಅಪಾಯಕ್ಕೆ ತಳ್ಳಬಹುದು. ಸ್ಕ್ರೀನ್ ಮೇಲಿನ ಹೊಸ ಸಾಮ್ರಾಜ್ಯ ಶಾಹಿ. ಒಂದು ಕಾಲದಲ್ಲಿ ದೇಶಗಳನ್ನ ಗೆಲ್ಲೋಕೆ ಸೈನ್ಯ ಬೇಕಿತ್ತು, ಆದ್ರೆ ಇವತ್ತು ಯಾವುದೇ ಯುದ್ಧವಿಲ್ಲದೆ ಕೇವಲ ಒಂದು ಅಪ್ಲಿಕೇಶನ್ ಮೂಲಕ ಇಡೀ ದೇಶದ ಯುವ ಪೀಳಿಗೆಯ ಆಲೋಚನಾ ಶಕ್ತಿಯನ್ನೇ, ಅಲ್ಲಿನ ಸಂಸ್ಕೃತಿಯನ್ನ ಮತ್ತು ರಾಜಕೀಯವನ್ನ ನಿಯಂತ್ರಿಸಬಹುದು. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಕೇಳುಗರೆ, ನಾವು ಮೊಬೈಲ್ ಸ್ಕ್ರೀನ್ ನೋಡ್ತಾ ಇದ್ದೀವಿ ಅನ್ಕೋಬೇಡಿ, ಆ ಸ್ಕ್ರೀನ್ ನಮ್ಮನ್ನ ನೋಡ್ತಾ ಇದೆ. ನಾವು ತಂತ್ರಜ್ಞಾನದ ಒಡೆಯರಾಗಬೇಕೇ ಹೊರತು ಅದಕ್ಕೆ ಗುಲಾಮರಾಗಬಾರದು ಅನ್ನೋದೇ ಈ ಪುಸ್ತಕ ನಮಗೆ ನೀಡೋ ಅತ್ಯಂತ ಪ್ರಮುಖ ಸಂದೇಶ. ಕೇಳಿದ್ರಲ್ಲ ಕೇಳುಗರೆ, ಎವ್ರಿ ಸ್ಕ್ರೀನ್ ಆನ್ ದಿ ಪ್ಲಾನೆಟ್ ಪುಸ್ತಕ ನಮಗೆ ನೀಡೋ ಎಚ್ಚರಿಕೆ ತುಂಬಾ ಸರಳ, ಆದರೆ ಅಷ್ಟೇ ಗಂಭೀರ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಡೇಟಾ ಇಸ್ ದ ನ್ಯೂ ಆಯಿಲ್. ನಾವು ಸೋಷಿಯಲ್ ಮೀಡಿಯಾಗಳನ್ನ ಉಚಿತವಾಗಿ ಬಳಸ್ತಾ ಇದ್ದೀವಿ ಅನ್ಕೊಂತೀವಿ, ಆದ್ರೆ ನೆನಪಿಡಿ, ಅಲ್ಲಿ ಯಾವುದೇ ವಸ್ತು ಉಚಿತವಾಗಿದ್ರೆ ಅಲ್ಲಿ ನಾವೇ ಮಾರಾಟವಾಗ್ತಿರೋ ವಸ್ತು ಅಂತ ಅರ್ಥ. ನಮ್ಮ ಗಮನ, ನಮ್ಮ ಖಾಸಗಿ ಮಾಹಿತಿ, ನಮ್ಮ ಆಲೋಚನೆಗಳೇ ಇವತ್ತು ಜಾಗತಿಕ ರಾಜಕೀಯದ ದೊಡ್ಡ ಅಸ್ತ್ರಗಳಾಗಿವೆ. ಇಂಟರ್ನೆಟ್ ಅನ್ನೋ ಈ ಮಾಯಾಲೋಕದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಮೂಡೋ ಪ್ರತಿ ವಿಡಿಯೋದ ಹಿಂದೆಯೂ ಒಂದು ದೊಡ್ಡ ತಂತ್ರಜ್ಞಾನದ ಹೊಳಸಂಚಿರುತ್ತೆ ಅನ್ನೋದನ್ನ ಅರಿತು ನಾವು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಕೇವಲ 15 ಸೆಕೆಂಡ್ನ ವಿಡಿಯೋ ಅಂದ್ಕೊಂಡು ಆಪ್ನ ಹಿಂದಿರೋ ಜಾಗತಿಕ ರಾಜಕೀಯದ ಕರಾಳ ಸತ್ಯ ಇದು. ಇದಾಗಿತ್ತು ಇವತ್ತಿನ ಪುಸ್ತಕ ಲೋಕದ ವಿಶೇಷ ವಿಶ್ಲೇಷಣೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜಾಗತಿಕ ಸತ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು.

0: ಇದುವರೆಗೂ ಎಮಿಲಿ ಬೇಕರ್ ವೈಟ್ ಅವರು ಬರೆದ ಎವ್ರಿ ಸ್ಕ್ರೀನ್ ಆನ್ ದ ಪ್ಲಾನೆಟ್ ಈ ಪುಸ್ತಕದ ಪರಿಚಯ ಕೇಳಿದಿರಿ. ಪ್ರಸ್ತುತಿ ಗೋಪಾಲಸ್ವಾಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕರಾದ ಶ್ರೀಮತಿ ದಿವ್ಯಾ ಕೆವಿ ಅವರು.
1: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
2: ಅನುಸಂಧಾನ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: मुंगारु हंगामिना बेले विमेगागी ईग नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್‌ಸೈಟ್‌ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಇದೀಗ ಕೇಳೋಣ ಜಾಣ ಸುದ್ದಿ.
5: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ
6: ಕೇಳು ಜಾಣ.

ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ ಜಾಣಕಥೆ ಮೋಸ ಹೋದ ಮೇಷ್ಟ್ರು. ಕ್ಲಾಸ್ನಲ್ಲಿ ಮೇಷ್ಟ್ರನ್ನ ಕೀಟ್ಲೆ ಮಾಡದೆ ಇರೋ ವಿದ್ಯಾರ್ಥಿಗಳು ಇದ್ದಾರ್ಯಾ? ಮೇಷ್ಟ್ರಿಗೆ ಎಷ್ಟು ಜನ ಅಡ್ಡ ಹೆಸರಿಟ್ಟಿಲ್ಲ. ಮೇಷ್ಟ್ರ ಕನ್ನಡಕ, ನೋಟ್ ಪುಸ್ತಕ, ಕೋಲನ್ನ ಬಚ್ಚಿಟ್ಟು ಆಟ ಆಡಿಸಿದ ಮಕ್ಕಳು ಇದ್ದಾರೆ. ಮೇಷ್ಟ್ರನ್ನ ಹೀಗೆ ಕೀಟ್ಲೆ ಮಾಡೋದೇನೋ ಓಕೆ, ಆದ್ರೆ ಮೋಸ ಮಾಡೋ ವಿದ್ಯಾರ್ಥಿಗಳು ಇರಬಹುದಾ? ಇದೋ ಅಂಥದೊಂದು ಕಥೆ ಇದೆ, ಕೇಳಿ. ಮೇಷ್ಟ್ರಿಗೆ ಇದ್ದ ಹವ್ಯಾಸವನ್ನೇ ಬಂಡವಾಳವಾಗಿ ಇಟ್ಕೊಂಡು ವರ್ಷಾನುಗಟ್ಟಲೆ ಅವರನ್ನ ನಂಬಿಸಿ ಮೋಸ ಮಾಡಿದ್ರಂತೆ ಇಬ್ರು ವಿದ್ಯಾರ್ಥಿಗಳು. ಆ ಕಥೆ ಇಲ್ಲಿದೆ. ಈ ಕಥೆ ನಡೆದಿದ್ದು 18ನೇ ಶತಮಾನದಲ್ಲಿ, ಸರಿಯಾಗಿ 300 ವರ್ಷಗಳ ಹಿಂದೆ. 1725ನೇ ಇಸವಿಯಿಂದ 1727ನೇ ಇಸವಿಯೊಳಗೆ ಹೀಗೆ ಒಂದು ಮೋಸದ ಕತೆ ನಡೀತು. ಹೀಗೆ ಮೋಸ ಹೋದವನು ವಾಸ್ತವದಲ್ಲಿ ಮೇಷ್ಟ್ರಲ್ಲ, ಒಬ್ಬ ವೈದ್ಯ. ವಿಶ್ವವಿದ್ಯಾನಿಲಯದಲ್ಲಿ ಈತ ವೈದ್ಯಕೀಯವನ್ನ ಕಲಿಸ್ತಾ ಇದ್ದಂತ ಪ್ರೊಫೆಸರ್. ಆದ್ರೆ ಅವನಿಗೊಂದು ಅಭ್ಯಾಸ ಇತ್ತು, ಕಲ್ಲುಗಳನ್ನ ಸಂಗ್ರಹಿಸುವ ಹವ್ಯಾಸ. ಅದುವೇ ಅವನ ಚರಿತ್ರೆಗೆ ಮಸಿ ಬಳಿತು ಅಂದ್ರೆ ಆಶ್ಚರ್ಯ ಏನಲ್ಲ. ನಮ್ಮ ಕಥೆಯ ಹೀರೋ ಡಾಕ್ಟರ್ ಯೋಹಾನ್ ಬಾರ್ತೊಲೋಮಿಯೋ ಅಡಾಮ್ ಬೆರಿಂಜರ್ ಅನ್ನುವ ಉದ್ದ ಹೆಸರಿನ ವೈದ್ಯ. ಚುಟುಕಾಗಿ ಇವನನ್ನ ಬೆರಿಂಜರ್ ಅಂತ ಕರೆಯೋಣ. 18ನೇ ಶತಮಾನದಲ್ಲಿ ಬಹಳ ಜನಪ್ರಿಯನಾಗಿದ್ದ ವಿದ್ವಾಂಸ. ಅಂದಿನ ಕಾಲದಲ್ಲಿ ವೈದ್ಯಕೀಯವನ್ನ ಓದಿ ಚಿಕಿತ್ಸೆ ಕೊಡ್ತಿದ್ದ ಡಾಕ್ಟರ್ಗಳಿಗೆ ಅವಾಗ ಬಹಳ ಮರ್ಯಾದೆ ಇತ್ತು. ಅವರೆಲ್ಲರನ್ನು ವಿದ್ವಾಂಸರು ಅಂತ ಜನ ಬಹಳ ಗೌರವಿಸ್ತಾ ಇದ್ರು. ವೈದ್ಯ ಅನ್ನುವ ಪದವಿಯಿಂದ ಅಷ್ಟೇ ಬೆರಿಂಜರ್ ಜನಪ್ರಿಯ ಆಗಿರಲಿಲ್ಲ. ಇನ್ನೂ ಅವನಿಗೆ ಹಲವಾರು ಹೆಗ್ಗಳಿಕೆಗಳು ಇದ್ದುವು. ಅವನೊಬ್ಬ ತತ್ವಶಾಸ್ತ್ರಜ್ಞನೂ ಆಗಿದ್ದ. ಅವನ ತವರೂರಾದ ಜರ್ಮನಿಯ ವೂರ್ಸ್ಬರ್ಗ್ನಲ್ಲಿ ವೈದ್ಯಕೀಯ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿದ್ದ. ಇಷ್ಟೆಲ್ಲ ಒಳ್ಳೆ ಹುದ್ದೆಯಲ್ಲಿದ್ದ ಅವನಿಗೆ ಒಂದು ಚಟ ಇತ್ತು, ಕಲ್ಲುಗಳನ್ನ ಸಂಗ್ರಹಿಸುವ ಚಟ. ನದಿ ತೀರದಿಂದಲೋ ಸಮುದ್ರದ ತೀರದಿಂದಲೋ ದುಂಡಗಿನ ವಿವಿಧ ಗಾತ್ರದ ಬಣ್ಣದ ಕಲ್ಲುಗಳನ್ನ ನಾವು ಹೆಕ್ತಿರ್ತೀವಲ್ವಾ, ಹಾಗೇನೆ ಬೆರಿಂಜರ್ ಕೂಡ ಬೇರೆ ಬೇರೆ ಕಡೆಗಳಿಂದ ಕಲ್ಲುಗಳನ್ನ ತಂದು ಸಂಗ್ರಹಿಸಿ ಕೂಡಿಡಲಿಕ್ಕೆ ಶುರು ಮಾಡಿದ್ದ. ಯುರೋಪಿನ ಎಲ್ಲಾ ಸುಪ್ರಸಿದ್ಧ ಬೀಚ್ಗಳಿಂದಲೂ ಕಲ್ಲುಗಳನ್ನ ತಂದಿದ್ದೇನೆ ಅಂತನ್ಬಿಟ್ಟು ಅವನಿಗೆ ಜಂಪ ಇತ್ತು. ಈ ಕಲ್ಲುಗಳನ್ನ

0: ಸ್ವೀಕರಿಸಿ ಕಾಪಾಡೋದಕ್ಕೆ ಅಂತನ್ಬಿಟ್ಟು ಒಂದು ಸಂಗ್ರಹಾಲಯವನ್ನು ಕಟ್ಟಿದ್ದ. ಅದರಲ್ಲಿನ ಕಪಾಟುಗಳಲ್ಲಿ ಕಲ್ಲುಗಳಿಗೆ ಎಲ್ಲಿಂದ ತಂದಿದ್ದು ಅಂತನ್ಬಿಟ್ಟು ಗುರುತಿನ ಚೀಟಿಯನ್ನು ಹಚ್ಚಿ ಇಡ್ತಾ ಇದ್ದ. 1725 ಮೇ 31 ತಾರೀಕು ಬೆರಿಂಜರ್ನ ಮೂವರು ಸಹಾಯಕರು ಕೆಲವು ವಿಶಿಷ್ಟ ಶಿಲೆಗಳನ್ನು ತಂದಿದ್ರು. ತನ್ನ ಶಿಲೆಗಳ ಸಂಗ್ರಹ ವಿಶಿಷ್ಟ ಆಗಿರಬೇಕು ಅನ್ನೋ ಆಸೆಯಿಂದ ಕಲ್ಲುಗಳನ್ನು ಹೆಕ್ಕಿ ತರಲಿ ಅಂತನ್ಬಿಟ್ಟು ಮೂವರು ಸಹಾಯಕರನ್ನು ಇವನು ನೇಮಿಸಿಕೊಂಡಿದ್ದ. ಮೂವರು ಹದಿಹರೆಯದ ಹುಡುಗರು, ಕ್ರಿಶ್ಚಿಯನ್ ಜಾಂಗರ್, ನಿಕೋಲಸ್ ಹೆನ್ ಮತ್ತೆ ವೆಲಿಂಗ್ಟನ್ ಹೆನ್ ಅನ್ನುವ ಇವರು. ಇವರಲ್ಲಿ ನಿಕೋಲಸ್ ಹೆನ್ ಮತ್ತೆ ವೆಲಿಂಗ್ಟನ್ ಹೆನ್ ಅಣ್ಣ ತಮ್ಮಂದ್ರು. ಇವ್ರ ಕೆಲಸ ಬೆರಿಂಜರ್ ಎಲ್ಲಿ ಹೇಳ್ತಾನೋ ಆ ಬೆಟ್ಟ ಗುಡ್ಡಗಳಿಗೆ ಹೋಗಿ ನೆಲ ಆಗದು, ಅಲ್ಲಿರುವಂತ ಕಲ್ಲುಗಳು ಅಥವಾ ಶಿಲೆಗಳನ್ನ ಹೆಕ್ಕೊಂಡು ವಿಶೇಷವಾಗಿ ಕಂಡಿದ್ದನ್ನ ಹೊತ್ಕೊಂಡ್ಬರೋದು. ಆ ದಿನ ಇವರು ತಂದ ಶಿಲೆಗಳು ಬೆರಿಂಜರ್ನ ಬದುಕನ್ನೇ ಬದಲಿಸ್ಬಿಟ್ಟವು. ಜಾಂಗರ್ ಮತ್ತು ಹೆನ್ ಸಹೋದರರು ಆವತ್ತು ಒಂದು ಶಿಲೆಯನ್ನ ತಂದಿದ್ರು. ಅದರಲ್ಲಿ ಒಂದರಲ್ಲಿ ಸೂರ್ಯ ಹಾಗೂ ಅವನಿಂದ ಕಿರಣಗಳು ಹೊಮ್ಮುತ್ತಾ ಇರುವಂತಹ ಚಿತ್ರ ಒಂದಿತ್ತು. ಮಕ್ಕಳು ನಾವು ಬರೀತೇವಲ್ಲ ಸೂರ್ಯನ ಚಿತ್ರ, ಆ ಥರದ್ದು. ಇನ್ನೊಂದರಲ್ಲಿ ಯಾವುದೋ ಹುಳುವಿನ ರಚನೆಗಳಿದ್ವು. ಬೆರಿಂಜರ್ ಅದುವರೆಗೆ ಇಂತಹ ಯಾವುದನ್ನು ನೋಡೇ ಇರಲಿಲ್ಲ. ಸಹಜವಾದ ಅಥವಾ ಕೃತಕ ಕೆತ್ತನೆ ಇರುವಂತಹ ಇಂತಹ ಕಲ್ಲುಗಳನ್ನ ಅವನು ಹೆಕ್ಕಿರಲೇ ಇಲ್ಲ. ಇದು ಸಿಕ್ಕ ಕೂಡಲೇ ಬೆರಿಂಜರ್ ಒಂದು ತೀರ್ಮಾನ ಮಾಡ್ದ, ಇಂತಹ ವಿಶೇಷ ಶಿಲೆಗಳನ್ನ ಸಂಗ್ರಹಿಸಲೇಬೇಕು ಅಂತನ್ಬಿಟ್ಟು ಅವನಿಗೆ ಅನ್ನಿಸ್ತು. ಬೆರಿಂಜರ್ ಹೀಗೆ ತೀರ್ಮಾನಿಸಿ ತನ್ನ ಸಹಾಯಕರಿಗೆ ಹೇಳಿದ್ದೇ ತಡ. ಹೊಸ ಶಿಲೆಗಳ ಪ್ರವಾಹವೇ ಅವನ ಹತ್ರ ಹರಿದು ಬಂತು. ಎಲ್ಲಾ ವಿಶೇಷವಾದಂತಹ ಕೆತ್ತನೆ ಇದ್ದಂತಹ ಶಿಲೆಗಳು, ಹಕ್ಕಿಗಳ ರೆಕ್ಕೆ ಇದ್ದುವು, ದುಂಬಿ ಚಿಟ್ಟೆಗಳ ಮುದ್ರೆ ಇದ್ದಂಥವು, ಹೀಗೆ ಹತ್ತು ಹಲವು ಬೇರೆ ಬೇರೆ ರೀತಿಯ ಚಿತ್ರಗಳ ಕೆತ್ತನೆ ಇದ್ದಂತಹ ಕಲ್ಲುಗಳನ್ನ ಜಾಂಗರ್ ಎತ್ಕೊಂಡು ಬಂದು ಬೆರಿಂಜರ್ಗೆ ಕೊಡ್ತಾ ಇದ್ದ. ಮೊದಲಿಗೆ ಬೆರಿಂಜರ್ಗೆ ಇದ್ರ ಬಗ್ಗೆ ಸ್ವಲ್ಪ ಸಂದೇಹ ಇತ್ತು. ಆಮೇಲೆ ಇಂಥದ್ದೇ ಇನ್ನೂ ಕೆಲವು ಕಲ್ಲುಗಳನ್ನ ಇವನು ಹೇಳಿದ ಜಾಗದಿಂದಲೇ ಅವರು ಹೊತ್ತುಕೊಂಡು ಬಂದಾಗ ಅವನಿಗೆ ಆ ಸಂದೇಹ ಕಡಿಮೆ ಆಯಿತು, ಖುಷಿಯೂ ಆಯಿತು. ಸ್ವಲ್ಪ ಖರ್ಚು ಹೆಚ್ಚಾದ್ರೂ ಕೂಡ ಇಂಥ ಕಲ್ಲುಗಳನ್ನ ತನ್ನ ಸಂಗ್ರಹದಲ್ಲಿ ಕೂಡಿಡೋದಕ್ಕೆ ಶುರು ಮಾಡ್ದ. ಒಂದೆರಡು ವರ್ಷ ಅಷ್ಟೇ ಅವನ ಕೋಣೆ ಕಪಾಟು ಎಲ್ಲ ಇಂತಹ ಕೆತ್ತನೆ ಕಲ್ಲುಗಳಿಂದ ತುಂಬ ಹೋಗಿತ್ತು. ಬೈಬಲ್ನಲ್ಲಿ ಬರುತ್ತಲ್ಲ, ನೋವಾ ಅನ್ನೋನು ಹಡಗಿನಲ್ಲಿ ಎಲ್ಲ ಪ್ರಾಣಿ ಪಕ್ಷಿ ಜೀವಗಳನ್ನೆಲ್ಲ ಹಾಕೊಂಡು ಪ್ರವಾಹದಿಂದ ತಪ್ಪಿಸ್ಕೊಂಡು ಅವನ್ನೆಲ್ಲ ಕಾಪಾಡ್ದ ಅಂತನ್ಬಿಟ್ಟು. ಅದುವರೆಗೂ ಬೆರಿಂಜರ ಈ ಒಂದು ಪುರಾಣವನ್ನ ನಂಬ್ತಾ ಇದ್ದ. ಆದ್ರೆ ಈ ಶಿಲೆಗಳನ್ನ ಕಾಣ್ತಾ ಇದ್ದಾಗೆ ಅವನ ನಂಬಿಕೆನು ಬದಲಾಗೋಯ್ತು. ತಾನೇನೋ ವಿಶೇಷವನ್ನ ಕಂಡಿದ್ದೇನೆ ಅಂತನೋ ಉತ್ಸಾಹದಲ್ಲಿ ಒಂದು ಪುಸ್ತಕ ಕೂಡ ಬರೆದ. ಲಿಥೋಗ್ರಾಫಿಯಾ ಅನ್ನುವ ಈ ಪುಸ್ತಕದಲ್ಲಿ ತಾನು ಸಂಗ್ರಹಿಸಿರುವಂತಹ ಕಲ್ಲುಗಳು ಆಮೇಲೆ ಅವುಗಳ ಚಿತ್ರಗಳ ವಿವರಗಳನ್ನ ದಾಖಲಿಸ್ತ. ಆದ್ರೆ ಅಷ್ಟರಲ್ಲಾಗ್ಲೇ ಈ ಕಲ್ಲನ್ನ ಯಾರೋ ಬೇಕು ಅಂತ ಕೆತ್ತಿದ್ದಾರೆ, ಇವು ನಿಸರ್ಗದಲ್ಲಿ ಸಹಜವಾಗಿ ಸಿಕ್ಕಂತವಲ್ಲ, ಬೆರಿಂಜರ್ ಮೋಸ ಮಾಡ್ತಿದ್ದಾನೆ ಅನ್ನೋ ಕುಲ್ಲು ಜರ್ಮನಿಯಲ್ಲಿ ಹಬ್ಬಿತ್ತು. ಆರಂಭದಲ್ಲಿ ಈ ಕಲ್ಲುಗಳು ಬೆರಿಂಜರ್ನ ಶಿಷ್ಯರು ಕೀಟ್ಲೆ ಮಾಡೋದಕ್ಕೋಸ್ಕರವಾಗಿ ಕೆತ್ತಿರುವಂತದ್ದು ಅಂತ ಎಲ್ಲರೂ ಹೇಳಿದ್ರು. ಬೆರಿಂಜರ್ ಒಪ್ಲೇ ಇಲ್ಲ. ಆಮೇಲೆ ಇವಕ್ಕೆ ಬೆರಿಂಜರ್ನ ಸುಳ್ಳು ಕಲ್ಲುಗಳು ಅಥವಾ ಬೆರಿಂಜರ್ನ ಮೋಸದ ಕಲ್ಲುಗಳು ಅಂತೆ ಎಲ್ಲರೂ ಹೆಸರಿಟ್ರು. ಇದು ನೋಡಿದ್ಮೇಲೆ ಉರ್ಬೆಕ್ ಪಟ್ಟಣದ ಜನ ಏನ್ ಮಾಡಿದ್ರು, ಒಂದು ವಿಚಾರಣೆ ಮಾಡೋದಕ್ಕೆ ಮುಂದಾದ್ರು. ಎಲ್ರೂ ಇದು ಅವನ ಶಿಷ್ಯರೇ ಮಾಡಿದ್ದು ಅಂತ ಹೇಳಿದ್ರು. ಆದ್ರೆ ವಿಚಾರಣೆಯಲ್ಲಿ ಇದು ಕೀಟ್ಲೆ ಅಲ್ಲ, ಒಂದು ಸಂಚು ಅಂತನ್ನೋದು ಗೊತ್ತಾಯ್ತು. ಬೆರಿಂಜರ್ಗೆ ಕಟ್ಟಾ ವಿರೋಧಿಯಾಗಿದ್ದ ಅದೇ ವಿಶ್ವವಿದ್ಯಾನಿಲಯದಲ್ಲಿ ಭೂಗೋಳದ ಪ್ರೊಫೆಸರ್ ಆಗಿದ್ದ ಇಗ್ನೋಸ್ ರಾಡ್ರಿಕ್ ಮತ್ತೆ ಅಲ್ಲೇ ಗ್ರಂಥಾಲಯದ ಅಧಿಕಾರಿ ಆಗಿದ್ದ ಎಕಾರ್ಟ್ ಈ ಒಂದು ಸಂಚು ಮಾಡಿದ್ರಂತೆ. ಬೆರಿಂಜರ್ನ ಜನಪ್ರಿಯತೆಯಿಂದ ಅವರಿಗೆ ಹೊಟ್ಟೆವರಿಯಾಗಿತ್ತು, ಅವನ ಅಹಂಕಾರವನ್ನು ಮುರಿಬೇಕು ಅಂತ ಅವರು ಯೋಚಿಸಿದ್ರು. ಹೀಗಾಗ ಅವರೇನ್ ಮಾಡಿದ್ರು, ಬೆರಿಂಜರ್ ಸಹಾಯಕರಲ್ಲಿ ಇದ್ದಂತ ಜಾಂಗ್ಲರ್ನ ತಮ್ಮ ಕಡೆ ಸೆಳ್ಕೊಂಡು ಅವನಿಗೆ ಹಣ ಕೊಟ್ಟು ಈ ರೀತಿಯ ಶಿಲೆಗಳನ್ನ ಬೆರಿಂಜರ್ನಿಗೆ ಕೊಡು ಅಂತ ಹೇಳಿದ್ರು. ಬೆರಿಂಜರ್ ಹೇಳಿದ ಜಾಗದಲ್ಲಿಯೇ ಇವು ಸಿಕ್ಕುವು ಅಂತನ್ಬಿಟ್ಟು ಜಾಂಗ್ಲರ್ ಹೇಳಿದ್ದ. ಕೆಲವೊಂದ್ಸರ್ತಿ ಬೆರಿಂಜರ್ ಇಂಥ ಕಡೆ ಹೋಗುವಂತ ಕಡೆಯಲ್ಲಿ ಮುಂಚೆನೆ ಅವರು ಹೋಗಿ ಅಲ್ಲಿ ಈ ಶಿಲೆಗಳನ್ನ ಹೋಗದಿಡ್ತಿದ್ರಂತೆ, ಆಮೇಲೆ ಜಾಂಗರ್ ಹೋಗಿ ಅದನ್ನ ಹೆಕ್ಕಿ ತಗೊಂಡ್ ಬರ್ತಾ ಇದ್ದಂತೆ. ಹೀಗೆ ಬೆರಿಂಜರ್ಗೆ ಗೊತ್ತೇ ಆಗ್ಲಿಲ್ಲ. ರಾಡ್ರಿಕ್ ಸ್ವತಃ ಈ ಶಿಲೆಗಳಲ್ಲಿ ಇರುವಂತಹ ಚಿತ್ರಗಳನ್ನ ಕೆತ್ತಿಕೊಡ್ತಿದ್ದ. ಆದ್ರೆ ಇವು ಮೋಸದ ಕೆತ್ತನೆಗಳು ಅಂತ ಗೊತ್ತಾಗ್ತ ಬೆರಿಂಜರ್ ಅವು ಸಾವಿರಾರು ವರ್ಷಗಳ ಹಿಂದೆ ಭೂಮಿಯೊಳಗೆ ಹೂತಿ ಹೋಗಿದ್ದು ಅಂತ ನಂಬಿಕೊಂಡಿದ್ದ. ಅದೇ ನಂಬಿಕೆಯಲ್ಲೇ ಪುಸ್ತಕನ ಬರ್ತಿದ್ದ. ಆಮೇಲೆ ಹುಚ್ಚು ಮತ್ತೆ ಹಠ ಬಹಳ ಬೇಗ ವಾಸಿ ಆಗುವುದಿಲ್ವಲ್ಲ, ಹಾಗೇನೆ ಬೆರಿಂಜನ್ನ ಕಲ್ಲುಗಳ ಹುಡುಕಾಟವೂ ಆಗಲಿಲ್ಲ. ವಿಚಾರಣೆಯಲ್ಲಿ ರಾಡ್ರಿಕ್, ಎಕಾರ್ಟ್ ಮತ್ತೆ ಸಾಂಗ್ಲರನ್ನ ದೋಷಿಗಳು ಅಂತ ಗುರುತಿಸ್ಬಿಟ್ಟು ಅವರನ್ನ ವಿಶ್ವವಿದ್ಯಾನಿಲಯದ ಹುದ್ದೆಗಳಿಂದ ತೆಗೆದುಹಾಕಿದ್ರು. ಪಾಪ ಎಕಾರ್ಟ್ ಸ್ವತಃ ಮಾಡಿದ್ದ ಸಂಶೋಧನೆಗಳನ್ನು ಕೂಡ ಈ ಕಾರಣದಿಂದ ಪ್ರಕಟಿಸೋದಕ್ಕೆ ಆಗಲೇ ಇಲ್ಲ, ಅವು ಹಾಗೆ ಉಳಿದುಹುದು. ಆದರೆ ಬೆರಿಂಜರ್ ತನ್ನ ಹುದ್ದೆಯಲ್ಲೇ ಮುಂದುವರೆದ. ಮುಂದಿನ ಇನ್ನೂ 14 ವರ್ಷಗಳ ಕಾಲ ಅಧ್ಯಯನ ಮಾಡಿ ಇನ್ನೂ ಬೇರೆ ಬೇರೆ ಪುಸ್ತಕಗಳನ್ನು ಬರೆದ. ಎಲ್ಲ ಸರಿ, ಆದರೆ ಈಗ ಈ ಜರ್ಮನಿಯ ಸಂಗ್ರಹಾಲಯದಲ್ಲಿರುವ ಈ ಸುಣ್ಣದ ಕಲ್ಲುಗಳನ್ನ ಬೆರಿಂಜರ್ನ ಸುಳ್ಳು ಕಲ್ಲುಗಳು ಅಂತಾನೆ ಕರೀತಾರೆ. ಪಾಪ ಸುಳ್ಳು ಸುಳ್ಳೇ ಈ ಅಪವಾದಕ್ಕೆ ಬೆರಿಂಜರ್ ಗುರಿಯಾಗಿದ್ದ. ಮೇಷ್ಟ್ರು ಹೀಗೆ ಮೋಸ ಹೋಗಿದ್ರು. ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣ ಧ್ವನಿ ಶ್ರೀ ಕೊಳ್ಳೇಗಾಲ ಶರ್ಮ, ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ನಿಮ್ಮ ಮಿತ್ರರೊಂದಿಗೂ ಹಂಚಿಕೊಳ್ಳಬಹುದು. ಜಾಣ ಸುದ್ದಿಯನ್ನು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ಸಲಹೆ, ಸಂದೇಹ, ಪ್ರಶ್ನೆಗಳಿದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
1: ಇದುವರೆಗೂ ಜಾಣ ಸುದ್ದಿ ಕೇಳಿದಿರಿ. ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ನಿಲಯದ ಪ್ರಸಾರವನ್ನ ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರ ನಾಳೆ ಬೆಳಿಗ್ಗೆ 7 ಗಂಟೆಗೆ. ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದ ಕಾರ್ಯಕ್ರಮಗಳನ್ನು ಆಪ್ ಮೂಲಕವೂ ಸಹ ಕೇಳಬಹುದು. ನಮಸ್ಕಾರ, ಶುಭ ಸಂಜೆ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡ

0: ಮಾಡಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2000

0: 26-27 ನೇ ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜೆಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
1: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ

ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೇ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ.

ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜೆಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮ

ಅಧರ್ಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷೆ

0: ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜೆಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಹೆಚ್ ರಾಮಚಂದ್ರಸ್ವಾಮಿಯವರು.

ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೇ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೆ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/

ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.